ರೇಡಿಯೋ ನಿನಾದ 90.4 ಎಫ್ಎಂ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಅದ ಕೇಳುಗರೆಲ್ಲರಿಗೂ ನಾನು ಆದ್ಯ,
1: ನಾನು ಪ್ರಣವಿ
0: ಮಾಡುವ ನಮಸ್ಕಾರಗಳು. ಇದೀಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ CBSE ಉಜಿರೆ ಇಲ್ಲಿಯ 3ನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿರುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಲಿದ್ದೀರಿ.
1: ತುಳಸಿ ಅತ್ಯಂತ ಪವಿತ್ರವಾದ ಸಸ್ಯವಾಗಿದೆ. ಪ್ರತಿಯೊಂದು ಮನೆಯ ಅಂಗಳದಲ್ಲೂ ತುಳಸಿ ಗಿಡವನ್ನು ಬೆಳೆಸುವ ಸಂಪ್ರದಾಯವಿದೆ. ಹೌದು, ಕಾರ್ಯಕ್ರಮದ ಆರಂಭದಲ್ಲಿ ದೇವರ ನಾಮವನ್ನು ಕೇಳೋಣ.

0: ಸುಂದರವಾದ ಭಕ್ತಿ ಗೀತೆ. ಬಹಳ ಸುಂದರವಾಗಿ ಹಾಡಿ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ.
1: ಪ್ರಿಯ ಸ್ನೇಹಿತರೆ, ಒಂದು ಮನೆ ಒಂದು ತುಳಸಿ ಗಿಡ ಎಂಬ ಸಂಕಲ್ಪ ಮಾಡೋಣ. ತುಳಸಿಯನ್ನು ಬೆಳೆಸಿ ಆರೋಗ್ಯ ಮತ್ತು ಪರಿಸರವನ್ನು ಕಾಪಾಡೋಣ. ಬನ್ನಿ ಸುಂದರವಾದ ಕವನವನ್ನು ಆಲಿಸೋಣ.
2: ಕವನದ ಶೀರ್ಷಿಕೆ ತುಳಸಿ. ತುಳಸಿ ಗಿಡವು ಪವಿತ್ರ ಗಿಡ, ಮನದಂಗಳದ ಸುಂದರ ಗಿಡ. ತುಳಸಿ ಗಿಡವು ಪವಿತ್ರ ಗಿಡ, ಮನದಂಗಳದ ಸುಂದರ ಗಿಡ. ಹಸಿರೆ ಎಲೆಗಳ ಸೊಬಗು ತುಂಬಿ ಆರೋಗ್ಯ ಕೊಡುವುದ ಅಮೃತ ತುಂಬಿ. ಹಸಿರೆ ಎಲೆಗಳ ಸೊಬಗು ತುಂಬಿ ಆರೋಗ್ಯ ಕೊಡುವುದ ಅಮೃತ ತುಂಬಿ. ಕೆಮ್ಮು ಜ್ವರಕ್ಕೆ ಔಷಧಿಯಾಗಿ ಎಲ್ಲರ ಮನದ ನೆಚ್ಚಿನ ಗಿಡವೇ. ಕೆಮ್ಮು ಜ್ವರಕ್ಕೆ ಔಷಧಿಯಾಗಿ ಎಲ್ಲರ ಮನದ ನೆಚ್ಚಿನ ಗಿಡವೇ. ತುಳಸಿಯನ್ನು ನಾವು ಬೆಳೆಸೋಣ, ಪರಿಸರವನ್ನು ಹಸಿರಾಗಿಸೋಣ. ತುಳಸಿಯನ್ನು ನಾವು ಬೆಳೆಸೋಣ, ಪರಿಸರವನ್ನು ಹಸಿರಾಗಿಸೋಣ.
0: ಎಷ್ಟು ಅರ್ಥಪೂರ್ಣವಾದ ಕವನ ಅಲ್ಲವೇ. ಈ ಕವನದಲ್ಲಿ ತುಳಸಿಯ ಪಾವಿತ್ರ್ಯ, ಔಷಧೀಯ ಗುಣಗಳು ಮತ್ತು ನಮ್ಮ ಜೀವನದಲ್ಲಿನ ಮಹತ್ವವನ್ನು ಬಹಳ ಸುಂದರವಾಗಿ ವಿವರಿಸಲಾಗಿತ್ತು.
1: ಹೌದು, ಈಗ ತುಳಸಿ ಗಿಡದ ಪ್ರಾಮುಖ್ಯತೆ ಕುರಿತು ನಮ್ಮ ಸ್ನೇಹಿತರು ಸಂಭಾಷಣೆ ನಡೆಸಿಕೊಡಲಿದ್ದಾರೆ.
3: ನಮಸ್ತೆ ಧೀಮಹಿ.
4: ನಮಸ್ತೆ ಅರ್ಜುನ್.
3: ಇಂದು ನಾವು ತುಳಸಿ ಗಿಡದ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣವೇ?
4: ಹೌದು, ತುಳಸಿ ಗಿಡವು ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಇದನ್ನು ಪವಿತ್ರ ಗಿಡವೆಂದು ಕರೆಯುತ್ತಾರೆ.
3: ತುಳಸಿ ಗಿಡವು ಔಷಧಿ ಗುಣ ಹೊಂದಿದೆ.
4: ತುಳಸಿ ಎಲೆಯು ಕೆಮ್ಮು ಜ್ವರ ಮತ್ತು ಶೀತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೊರೋನಾ ಸಮಯದಲ್ಲಿ ಬೇರೆ ಔಷಧಿ ಎಲೆಗಳ ಜೊತೆ ತುಳಸಿ ಎಲೆ ಉಪಯೋಗಿಸುತ್ತಿದ್ದರು.
3: ಹಾಗಿದ್ದರೆ ತುಳಸಿ ಗಿಡ ನಮ್ಮ ಪರಿಸರಕ್ಕೆ ಸಹಾಯ ಮಾಡಬಹುದಲ್ಲವೇ?
4: ತುಳಸಿ ಗಿಡವು ಗಾಳಿಯನ್ನು ಶುದ್ಧಗೊಳಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ಆರೋಗ್ಯವಾಗಿರಿಸುತ್ತಿದೆ.
3: ಧಾರ್ಮಿಕವಾಗಿ ಕೂಡ ತುಳಸಿಗೆ ಮಹತ್ವವಿದೆ ಅಲ್ಲವೇ?
4: ಹೌದು, ನಮ್ಮ ಸಂಪ್ರದಾಯದಲ್ಲಿ ತುಳಸಿಯನ್ನು ದೇವಿಯ ರೂಪವೆಂದು ಪೂಜಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಗೆ ವಿಶೇಷ ಮಹತ್ವವಿದೆ.
3: ಹಾಗಿದ್ದರೆ ನಾವು ನಮ್ಮ ಮನೆ ಅಂಗಳದಲ್ಲಿ ತುಳಸಿ ಗಿಡ ಬೆಳೆಸೋಣ.
0: ತುಳಸಿಯ ಪೌರಾಣಿಕ ಹಿನ್ನೆಲೆ ಹಾಗೂ ಶ್ರೀಕೃಷ್ಣ ಮತ್ತು ಸತ್ಯಭಾಮೆಯ ಕಥೆಯನ್ನು ಕೇಳೋಣ.
5: ಒಮ್ಮೆ ಸತ್ಯಭಾಮ ಅವರಿಗೆ ತಮ್ಮ ಸಂಪತ್ತಿನ ಬಗ್ಗೆ ಬಹಳ ಹೆಮ್ಮೆ ಇತ್ತು. ಒಂದು ದಿನ ಅವರು ಕೃಷ್ಣನನ್ನು ಚಿನ್ನ ಮತ್ತು ಆಭರಣಗಳಿಂದ ತೂಗಲು ಪ್ರಯತ್ನಿಸಿದರು. ಎಷ್ಟೇ ಚಿನ್ನ ಇಟ್ಟರೂ ತಕ್ಕಡಿ ಸಮವಾಗಲಿಲ್ಲ. ಆಗ ರುಕ್ಮಿಣಿ ಅಲ್ಲಿಗೆ ಬಂದರು. ಅವರು ಭಕ್ತಿಯಿಂದ ಒಂದು ಚಿಕ್ಕ ತುಳಸಿ ಎಲೆಯನ್ನು ಕೃಷ್ಣನ ಪಕ್ಕದಲ್ಲಿಟ್ಟರು. ಆಶ್ಚರ್ಯವೆಂದರೆ ತಕ್ಷಣ ತಕ್ಕಡಿ ಸಮವಾಯಿತು. ಎಲ್ಲರೂ ಅಚ್ಚರಿಗೊಂಡರು.
6: ಆಗ ಕೃಷ್ಣನು ನಿಜವಾದ ಭಕ್ತಿ ಮತ್ತು ಪ್ರೀತಿ ಯಾವುದೇ ಸಂಪತ್ತಿಗಿಂತ ಶ್ರೇಷ್ಠ ಎಂದು ಹೇಳಿದರು. ಅಂದಿನಿಂದ ತುಳಸಿ ಎಲೆಗೆ ವಿಶೇಷ ಮಹತ್ವ ದೊರೆಯಿತು ಮತ್ತು ದೇವರ ಪೂಜೆಯಲ್ಲಿ ತುಳಸಿ ಎಲೆಯನ್ನು ಬಳಸುವ ಸಂಪ್ರದಾಯ ಹೆಚ್ಚು.

ಆಚರಿಸಲಾಗುತ್ತದೆ. ಕಾರ್ತಿಕ ಶುಕ್ಲ ದ್ವಾದಶಿ ಅಥವಾ ಏಕಾದಶಿಯಂದು ಆಚರಿಸುವ ತುಳಸಿ ವಿವಾಹವು ಅತ್ಯಂತ ಪವಿತ್ರ ಆಚರಣೆಗಳಲ್ಲಿ ಒಂದಾಗಿದೆ. ಬನ್ನಿ, ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತುಳಸಿ ವಿವಾಹದ ಆಚರಣೆ ಏಕೆ ಬಂತು ಎಂದು ನಮ್ಮ ಸ್ನೇಹಿತರು ನೀಡುವ ಇನ್ನಷ್ಟು ಮಾಹಿತಿಯನ್ನು ಕೇಳೋಣ. ಪುರಾಣಗಳ ಪ್ರಕಾರ ವೃಂದ ಎಂಬ ಮಹಾಪತಿವ್ರತೆ ಇದ್ದರು. ಆಕೆಯ ಪತಿ ಜಲಂಧರ ಎಂಬ ಅಸುರನಾಗಿದ್ದ. ವೃಂದೆಯ ಪಾವಿತ್ರ್ಯದ ಶಕ್ತಿಯಿಂದ ಜಲಂಧರನ್ನು ದೇವತೆಗಳು ಸೋಲಿಸಲು ಸಾಧ್ಯವಾಗಲಿಲ್ಲ. ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಶ್ರೀ ಮಹಾವಿಷ್ಣು ಜಲಂಧರನ ರೂಪದಲ್ಲಿ ವೃಂದೆ ಮುಂದೆ ಬಂದರು. ಇದರಿಂದ ವೃಂದೆಯ ಪತಿವ್ರತೆ ಭಂಗವಾಯಿತು. ಆಗ ದೇವತೆಗಳು ಜಲಂಧರನ್ನು ಸಂಹರಿಸಿದರು. ಸತ್ಯ ತಿಳಿದ ವೃಂದೆಯು ವಿಷ್ಣುವಿಗೆ ಶಾಪ ನೀಡಿ

0: ತುಳಸಿ ದಳವಿಲ್ಲದೆ ಪೂರ್ಣವಾಗುವುದಿಲ್ಲ. ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ದ್ವಾದಶಿಯಂದು ನಿನ್ನ ಮತ್ತು ನನ್ನ ವಿವಾಹವನ್ನು ಜನರು ಆಚರಿಸುತ್ತಾರೆ ಎಂದು ಆಶೀರ್ವದಿಸಿದರು. ತುಳಸಿ ದೇವಿಯು ಶ್ರೀ ಮಹಾವಿಷ್ಣುವಿನ ಪ್ರಿಯಾಳಾದ ಕಾರಣ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ತುಳಸಿ ಮತ್ತು ಶ್ರೀ ಮಹಾವಿಷ್ಣುವಿನ ವಿವಾಹವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಇದನ್ನು ತುಳಸಿ ವಿವಾಹ ಎಂದು ಕರೆಯುತ್ತಾರೆ.
1: ಪ್ರಿಯ ಶ್ರೋತೃಗಳೇ, ತುಳಸಿ ವಿವಾಹದ ಆಚರಣೆ, ವಿಶೇಷತೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿದೆವು. ಇವಾಗ ತುಳಸಿಯ ಮಹಿಮೆ ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುವ ಭಕ್ತಿಗೀತೆ ಕೇಳೋಣ.

ಹೌದು ಸ್ನೇಹಿತರೆ, ತುಳಸಿಯು ವಿಷ್ಣುವಿನ ಪ್ರಿಯಳಾಗಿದ್ದು ಭಕ್ತಿ, ಪ್ರೀತಿ ಮತ್ತು ಪಾವಿತ್ರ್ಯದ ಸಂಕೇತವಾಗಿದೆ. ತುಳಸಿ ಪೂಜೆಯ ಮೂಲಕ ನಾವು ದೇವರ ಕೃಪೆಯನ್ನು ಪಡೆಯೋಣ, ಮನೆಗಳಲ್ಲಿ ಸುಖ ಶಾಂತಿ. ಮತ್ತು ಈವರೆಗೆ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಯುವಿಕಾ, ಸಂಚಿತ, ಸುದೇಶ್ರೀ, ಅಭಿಜ್ಞ, ಧೀಮಹಿ, ಅಭಿಜ್ಞ, ಪ್ರಣವಿ, ಅಥರ್ವ, ಅರ್ಜುನ್, ಪೃಥ್ವಿಕ್, ಅಂಶಿ, ಶರ್ಮದ, ಸ್ಕಂದ, ಶರದಿ ಮತ್ತು ಆದ್ಯ.

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ಕನ್ನಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಮೂಡಬಿದ್ರಿಯಲ್ಲಿ ಲೋಕಾರ್ಪಣೆಗೊಂಡ ಆಳ್ವಾಸ್ ಮೆಡಿಕಲ್ ಕಾಲೇಜು ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಮಾತುಗಳನ್ನು ಕೇಳೋಣ.
1: ಬೋಲೋ ಭಾರತ್ ಮಾತಾ ಕೀ. ನೀವು ಯಾಕಂದ್ರೆ ನನಗೆ ಕಣ್ಣಿಗೆ ಬಹಳ ಬೆಳಕು ಬರ್ತಾ ಇದೆ. ನೀವೆಲ್ಲ ಎಷ್ಟು ಜನ ಇದ್ದೀರಿ ಅಂತ ಈ ಘೋಷಣೆ ಮೇಲೆ ಗೊತ್ತಾಗ್ತದೆ. ಅದಕ್ಕೆ ನಾನು ಮೊದಲು ಘೋಷಣೆ ಹಾಕಿ ಈ ದಕ್ಷಿಣ ಕನ್ನಡಕ್ಕೆ ನನ್ನ ಕ್ಷೇತ್ರ ಮತ್ತು ನನ್ನ ಸುತ್ತಮುತ್ತಲ ಎರಡು ಮೂರು ಕ್ಷೇತ್ರಗಳದ್ದು ಬಹಳ ಕೊಡುಗೆ ಇದೆ. ನಮ್ಮ ಹೆಗಡೆಯವರ ಸಹೋದರರು, ಪೂಜ್ಯ ಹೆಗಡೆಯವರ ಸಹೋದರರು ಇಲ್ಲಿ ಬಂದಿದ್ದಾರೆ. ಧರ್ಮಸ್ಥಳಕ್ಕೆ ಬರುವಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಜನ ನಮ್ಮ ಮುಂಬೈ ಕರ್ನಾಟಕದ ಜನ. ಒಪ್ತಿರಿಲ್ಲ ಹೆಗಡೆಯವರೇ? ಅದು ಬಿಟ್ಟರೆ ಆಳ್ವಾಸ್ ಸಂಸ್ಥೆಗೆ ಏನು ಅಡ್ಮಿಷನ್ ತಗೋತಾರೆ, ಅದು ಕನ್ನಡ ಇರ್ಬೋದು, ಪಿ ಯು ಇರ್ಬೋದು, ಅದು ಎಲ್ಲದಕ್ಕೂ ಬರೋರು ನಮ್ಮ ಧಾರವಾಡ ಜಿಲ್ಲೆಯವರು ಜಾಸ್ತಿ. ಮತ್ತು ನಾನು ಇಲ್ಲೇ ನಮ್ಮ ಮಗಳಿದ್ದಾಗ ಬಂದಿದ್ದೀನಿ. ಅವ್ರಿಗೆ ಏನು ಬೇಕೋ ಅದು ಆಹಾರ, ಪ್ರೀತಿ, ವಿಶ್ವಾಸ, ಎಲ್ಲದಕ್ಕಿಂತ ಮುಖ್ಯವಾಗಿ ವಿಶ್ವಾಸವನ್ನು ತುಂಬಿ ಅವರನ್ನು ಇನ್ಸ್ಟಿಟ್ಯೂಟ್ನಿಂದ ಯಶಸ್ವಿ ಮಾಡಿ ಕಳಿಸುವಂಥ ಒಂದು ದೊಡ್ಡದಾದಂಥ ಧ್ಯೇಯವನ್ನು ಇಟ್ಟುಕೊಂಡು ಈ ಕೆಲಸವನ್ನು ಮೋಹನ್ ಅಳ್ವಾರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ. ನಮ್ಮ ಚೌಟರು ಮಾತನಾಡ್ತಾ ಹೇಳಿದರು, ಎರಡು ಸಂಗತಿ ಹೇಳಿದರು. ಒಂದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ದೇಶದ ಮೆಡಿಕಲ್ ಹಬ್ ಆಗಬೇಕು ಅಂತ. ವಿವೇಕಾನಂದರು ಹೇಳಿದರು, ಲೋ ಏಮ್ ಈಸ್ ಕ್ರೈಮ್ ಅಂತ. ಚೌಟ್ರೆ, ನೀವು ಡಿಫೆನ್ಸ್ದಲ್ಲಿ ಇದ್ದು ಬಂದಿದ್ದೀರಿ, ಈಗ ಸಾರ್ವಜನಿಕ ಸೇವೆಯಲ್ಲಿದ್ದೀರಿ, ವಿಚಾರ ದೊಡ್ಡದು ಮಾಡ್ರಿ. ಭಾರತ, ಆ ಭಾರತದಲ್ಲಿ ದಕ್ಷಿಣ ಕನ್ನಡ ಜಗತ್ತಿನ ಮೆಡಿಕಲ್ ಹಬ್ ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿರುವಂಥದ್ದು ಒಂದು ತಾಕತ್ತಿದೆ. ಜಗತ್ತಿನಲ್ಲಿ ಭಾಳಷ್ಟು ಕಡೆ ಇವತ್ತು ಮ್ಯಾನ್ ಪವರ್ದ ಕೊರತೆ ಇದೆ. ನಾನು ನನ್ನ ಮೂರ್ನಾಲ್ಕು ಇಲಾಖೆಗಳ ಡಿಪಾರ್ಟ್ಮೆಂಟದ ಒಂದು ಕಾರ್ಯದ ಪರಿಣಾಮವಾಗಿ ಅನೇಕ ವಿದೇಶದಿಂದ ಬರುವಂತಹ ಮಂತ್ರಿಗಳು ನನಗೆ ಭೇಟಿ ಆಗ್ತಾರೆ. ನಾನು ವಿದೇಶಕ್ಕೆ ಹೋಗೋದು ಕಮ್ಮಿ, ಆದಷ್ಟು ನಾನು ಹೋಗಲ್ಲ. ಅದರ ಅನಿವಾರ್ಯ ಇದ್ದಾಗ ಹೋದಾಗ ನನಗೆ ಕಂಡು ಬಂದಿರುವಂತಹ ಒಂದು ಸಂಗತಿ ಅಂತಂದ್ರೆ, ಜಗತ್ತಿನಲ್ಲಿ ಕೆಲಸ ಮಾಡೋದಕ್ಕೆ ಜನ ಇಲ್ಲ. ದ ವರ್ಲ್ಡ್ ಈಸ್ ಬಿಕಮಿಂಗ್ ಓಲ್ಡ್, ಜಗತ್ತು ವೃದ್ಧ ಆಗ್ತಾ ಇದೆ. ಅದರ ಜೊತೆಗೆ ವಿಶೇಷವಾಗಿ ಮೆಡಿಕಲ್ ಫೀಲ್ಡ್ದಲ್ಲಿ, ಈ ಮೆಡಿಕಲ್ ಫೀಲ್ಡ್ದಲ್ಲಿ ಭಾರತದ ಡಾಕ್ಟರ್ಸ್ಗಳ ಬಗ್ಗೆ, ಭಾರತದ ನರ್ಸಿಂಗ್ ಸ್ಟಾಫ್ಗಳ ಬಗ್ಗೆ ಒಂದು ಬಹುದೊಡ್ಡ ವಿಶ್ವಾಸ ಮೂಡ್ತಾ ಇರುವಂತಹ ವಾತಾವರಣ ಇದೆ. ಆ ಕಾರಣಕ್ಕಾಗಿ ಇದರ ಜೊತೆಗೆ ಜಗತ್ತಿನ ಅತ್ಯಂತ ಯುವ ದೇಶವಾಗಿ ಇವತ್ತು ಭಾರತ ಇವತ್ತು ಇದೆ. ವಿ ಆರ್ ದಿ ಮೋಸ್ಟ್ ಯಂಗ್ ಕಂಟ್ರಿ ಆಫ್ ದಿ ವರ್ಲ್ಡ್. ಜಗತ್ತು ವೃದ್ಧ ಆಗ್ತಾ ಇದ್ರೆ ಭಾರತ ಇವತ್ತು ಯಂಗ್ ಆಗಿದೆ. ಆ ಹಿನ್ನೆಲೆಯಲ್ಲಿ ನಮಗೆ ಬಹಳ ದೊಡ್ಡದಾದಂತಹ ಅವಕಾಶ ಇದೆ. ಅದಕ್ಕಾಗಿಯೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು 25 ವರ್ಷಗಳ ಕಾಲ, ಬಹುಶಃ ಭಾರತದ ಇತಿಹಾಸದಲ್ಲಿ 25 ವರ್ಷಗಳ ಕಾಲ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ, ಯಾವುದೋ ಒಂದು ಸರ್ಕಾರದ ಮುಖ್ಯಸ್ಥನಾಗಿ ಸತತವಾಗಿ 25 ವರ್ಷ ಇದ್ದಂಥದ್ದು ಇವತ್ತಿನ ನಮ್ಮ ಪ್ರಧಾನಮಂತ್ರಿಗಳು. ಆ ಸಂದರ್ಭದಲ್ಲಿ ನಾವು ಸೇವಾ ಸಂಕಲ್ಪವನ್ನು ತೆಗೆದುಕೊಂಡು ಹೊಂಟಿದ್ದೇವೆ. ಆ ಸೇವಾ ಸಂಕಲ್ಪದ ಒಂದು ಭಾಗವೇ ನಮ್ಮ ವೈದ್ಯಕೀಯ ಸಂಶೋಧನೆ ಮತ್ತು ಅದರಲ್ಲಿ ಮಾನವತೆಯ ಸೇವೆ ಅನ್ನುವಂಥದ್ದು ಒಂದು ಭಾಗ ಇದೆ. ಹಾಗಾಗಿ ನಮಗೆ ಇವತ್ತು ಬಹಳ ಅವಶ್ಯಕತೆ ಇರುವಂಥದ್ದು ನಮ್ಮ ಮಕ್ಕಳನ್ನ, ನಮ್ಮ ಯುವಕರನ್ನ, ನಾವು ಅವರಿಗೆ ಕಾಲೇಜು ಶಿಕ್ಷಣವನ್ನು ಕೊಡುವುದರ ಜೊತೆಗೆ ನಾವು ಅವರಿಗೆ ಸ್ಕಿಲ್ ಅನ್ನು ಬೆಳೆಸಬೇಕಾಗಿದೆ, ಧೈರ್ಯವನ್ನು ಬೆಳೆಸಬೇಕಾಗಿದೆ. ಇವತ್ತು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ಆರ್ಥಿಕತೆಯಾಗಿ ಭಾರತ ಇದೆ. ಸ್ನೇಹಿತರೆ, ಒಂದು ಕ್ಷಣ ವಿಚಾರ ಮಾಡಿರಿ ನೀವು, ಜಸ್ಟ್ ಥಿಂಕ್ ಫಾರ್ ಎ ಮೂಮೆಂಟ್. ಜಗತ್ತಿನಲ್ಲಿ ಅನೇಕ ದೇಶಗಳಲ್ಲಿ, ಇನ್ ದಿ ಮೆನಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್, ಈ ರೀತಿ ಕೂಡೋದು ಬಿಡ್ರಿ, ಮನೆಯಿಂದ ಹೊರಗೆ ಬರೋಕ್ಕೆ ಹೆದರುವಂತಹ ಒಂದು ವಾತಾವರಣ ಇದೆ. ಪೀಪಲ್ ಆಫ್ ಅಫ್ರೇಡ್ ಆಫ್ ಕಮಿಂಗ್ ಔಟ್ ಆಫ್ ದೇರ್ ಹೌಸಸ್. ಜನ ಬೆದರಿದ್ದಾರೆ. ಕೆಲವು ಕಡೆ ಪೆಟ್ರೋಲ್ ಇಲ್ಲ, ಕೆಲವು ಕಡೆ ಇಂಧನ ಇಲ್ಲ, ಕೆಲವು ಕಡೆ ಭಯ ಯಾವಾಗ ಏನಾಗುತ್ತೋ ಏನೋ ಅಂತೇಳಿ. ಆದರೆ 3-4 ಸಾವಿರ ಜನ ಕೂಡಿ ನಾವು ಅತ್ಯಂತ ಆನಂದವಾಗಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅದು ಭಾರತದ ಆರ್ಥಿಕತೆಯ ಬಗ್ಗೆಯೂ ನಮಗೆ ಒಂದು ಅಭಿಮಾನ ಇರಬೇಕು. ಇಡೀ ಜಗತ್ತಿನಲ್ಲಿ ಈ ಭಯದ ವಾತಾವರಣದಲ್ಲಿ ಇದ್ದಂತಹ ಈ ಸಂದರ್ಭದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಅದು ಭಾರತದ ಆರ್ಥಿಕತೆ ಸ್ನೇಹಿತರೆ. 7.8% ಈ ಸರ್ತೆ ನಮ್ದು ಗ್ರೋತ್ ಆಗಿದೆ. ಜಗತ್ತು ಈ 7.8% ಗ್ರೋತ್ ನೋಡಿ ಬಹಳ ಜನ ಆಶ್ಚರ್ಯಚಕಿತರಾಗಿದ್ದಾರೆ. ಕೆಲವರು ಪ್ರಶ್ನೆನೂ ಮಾಡ್ತಾರೆ, ಇದು ಹೆಂಗೆ ಸಾಧ್ಯ ಆಯಿತು ಅಂಥೇಳಿ. ಹೆಂಗೆ ಸಾಧ್ಯ ಆಯಿತು ಅಂತ ಅನ್ನೋದಕ್ಕೆ ಪ್ರೂಫ್ ಹೆಂಗೆ ಎಲ್ಲಿದೆ? ಪ್ರೂಫ್ ಎಲ್ಲ ಇದೆ, ಆದರೆ ನಾನು ಒಂದು ಮಾತು ಹೇಳ್ತೀನಿ. ಕಳೆದ 10 ವರ್ಷದಲ್ಲಿ ನಮ್ಮ ಇಲೆಕ್ಟ್ರಿಸಿಟಿ ಕನ್ಸಂಪ್ಷನ್ನು ಮತ್ತು ಈ ವರ್ಷನೂ ಇಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಇಷ್ಟು ಜಾಸ್ತಿ ಆಗಿದೆ. ದ್ಯಾಟ್ ಇಟ್ ಸೆಲ್ ಸ್ಪೀಕ್ಸ್. ನಮ್ಮ ಇಂಡಸ್ಟ್ರಿ ಗ್ರೋತು ಬಹಳ ಅದ್ಭುತವಾಗಿ ಆಗ್ತಾ ಇದೆ. 249 GW ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೀವಿ ನಾವು 10-11 ವರ್ಷದ ಹಿಂದೆ. ಇವತ್ತು 552 GW ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಮತ್ತು ನಾವು ಜಗತ್ತಿಗೆ ಬೇರೆ ದೇಶಗಳಿಗೆ ವಿದ್ಯುತ್ ಕೊಡುವಂತಹ ಸ್ಥಿತಿ ಇವತ್ತು ಭಾರತದಲ್ಲಿದೆ ಸ್ನೇಹಿತರೆ. ಹಾಗಾಗಿ ನಮ್ಮ ಗ್ರೋತು ಇಂಡಸ್ಟ್ರಿ ಗ್ರೋತ್ ಆಗ್ತಾ ಇದೆ, ನಮ್ಮ ಸರ್ವಿಸ್ ಗ್ರೋತ್ ಆಗ್ತಾ ಇದೆ. ಹಾಗಾಗಿ 21ನೇ ಶತಮಾನದ ವಿಕಸಿತ ಭಾರತದ ಕಲ್ಪನೆಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ನಮ್ಮ ದೇಶದಲ್ಲಿರುವಂತಹ ಏನು ಯುವ ಶಕ್ತಿ ಇದೆ, 140 ಕೋಟಿ ಜನಸಂಖ್ಯೆ ಇದೆ. ಆ 140 ಕೋಟಿಯಲ್ಲಿ 65 ಕೋಟಿ ಜನ ಯುವಕರಿದ್ದಾರೆ. ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಇದನ್ನ ಕಾಪಾಡುವಂತಹ ಒಂದು ಜವಾಬ್ದಾರಿ ನಮ್ಮ ಎಲ್ಲರ ಮೇಲಿದೆ. ಅವರನ್ನ ದೈಹಿಕವಾಗಿ ಸ್ವಸ್ಥವಾಗಿಡಬೇಕು, ಅವರನ್ನ ಮಾನಸಿಕವಾಗಿ ಸ್ವಸ್ಥವಾಗಿಡಬೇಕು. ಎಷ್ಟು ನಮ್ಮ ದೇಶ ಮುಂದುವರಿತಾ ಇದೆ, ಅದೇ ಸಂದರ್ಭದಲ್ಲಿ ಅನೇಕ ಸರ್ತೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ದಲ್ಲಿ ಆತ್ಮಹತ್ಯೆಗಳಾಗ್ತಾ ಇರುವುದು, ನಮ್ಮ ಮಕ್ಕಳು ಪ್ರೆಷರ್ದಲ್ಲಿ ಇರುವಂತಹದ್ದು ಕೂಡ ಒಂದು, ನಾವು ಅದನ್ನು ಅಡ್ರೆಸ್ ಮಾಡಬೇಕಾಗಿದೆ. ಪಾಲಕರು ಒತ್ತಡವನ್ನು ಹಾಕಿ ಕೋರ್ಸ್ಗಳನ್ನು ಮಾಡಲಿಕ್ಕೆ ಕಲಿಸಬಾರದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮಗೆ ಬಹಳ ದೊಡ್ಡದಾದಂಥ ಅವಕಾಶ ಇದೆ. ಅದರ ಪರಿಣಾಮವೇ ನಮ್ಮದು ಬ್ರಿಕ್ಸ್ ಸಮ್ಮೇಳನ ಒಂದು ಕಾಲದಲ್ಲಿ ಆಯಿ ಮಾಯ ಆಗಿತ್ತು. ಅಂದರೆ ಬ್ರಿಕ್ಸ್ನಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಏನಿತ್ತು ಆಯಿ ಮಾಯವಾಗಿತ್ತು. ಆದರೆ ಇವತ್ತು ಆಯಿ ಪುನಃ ಸೆಂಟರ್ ಪ್ಲೇಸ್ ಬಂದಿದೆ, ಅದು ಇಂಡಿಯಾ. ಕಾರಣ ಏನು? ಇವತ್ತು ನಮ್ಮ ಗ್ರೋತ್ ಏನಿದೆ ಅದರ ಬಗ್ಗೆ ನಿಮಗೆ ಒಂದು ಮಾತು ಹೇಳ್ತೇನೆ ನಾನು. ನಮ್ಮ 25-26ರಲ್ಲಿ ನಮ್ಮ ರಫ್ತು ಪ್ರಮಾಣ ಎಷ್ಟಾಗಿದೆ ಅಂತಂದರೆ $863 billion ನಮ್ಮದು ರಫ್ತು ಆಗಿದೆ, ಎಕ್ಸ್ಪೋರ್ಟ್ ಆಗಿದೆ. ದೇ ವಾಂಟ್ ಗುಡ್ ಪ್ರಾಡಕ್ಟ್, ಝೀರೋ ಇಫೆಕ್ಟ್, ಝೀರೋ ಡಿಫೆಕ್ಟ್. ನಾನು ಮೋಹನ್ ಅಳುವಾರನ್ನು ಅದಕ್ಕೂ ಒಂದು ಅಭಿನಯಿಸ್ತೀನಿ, ಈ ಹಚ್ಚು ಹಸಿರುಗಳನ್ನು ಏನು ಮೇಂಟೈನ್ ಮಾಡ್ತಾ ಇದ್ದಾರೆ. ಝೀರೋ ಡಿಫೆಕ್ಟ್, ನಮ್ಮ ಪ್ರಾಡಕ್ಟು ಯಾವುದೇ ರೀತಿಯಾದಂಥ ದೋಷರಹಿತವಾಗಿರಬೇಕು, ಝೀರೋ ಇಫೆಕ್ಟ್. ಎನ್ವೈರನ್ಮೆಂಟದ ಮೇಲೆ ಯಾವುದೂ ಪರಿಣಾಮವನ್ನು ಬೀರಬಾರದು, ಅದನ್ನು ಜಗತ್ತು ಅಪೇಕ್ಷೆ ಪಡ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ರಿನ್ಯೂವೆಬಲ್ ಎನರ್ಜಿ ನಾವು 300 GW ಮಾಡ್ತಾ ಇದ್ದೇವೆ, ಮತ್ತು ಉಳಿದ ಎಲ್ಲ ನಮ್ಮೇನು ಇಂಧನ ಮೂಲಗಳಿದ್ದಾವೆ ಅದಕ್ಕಿಂತ ಭಾಳ ಅದು ನಾವು ಚೀಪಾಗಿ ತಯಾರು ಮಾಡ್ತಾ ಇದ್ದೇವೆ. ಹಾಗಾಗಿ ಜಗತ್ತಿನ ಪ್ರಮುಖ ದೇಶಗಳು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾವೆ ನಮ್ಮ ಜೊತೆಗೆ. ಮತ್ತು ನಮ್ಮ ದೇಶದಲ್ಲಿ ನಮ್ಮ ಮೊಬೈಲು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿ ಭಾಳ ದಿವಸ ಆಯ್ತದೆ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂತಹ ಮೊಬೈಲು ಮೊದಲೇನು ಎಕ್ಸ್ಪೋರ್ಟ್ ಆಗ್ತಾ ಇದ್ದು 98.9% ಇವತ್ತು ಭಾರತದಲ್ಲಿ ಅದು ತಯಾರಾಗ್ತದೆ. ವಿ ಆರ್ ನಾಟ್ ಓನ್ಲಿ ಯೂಸಿಂಗ್ ಅವರ್ ಓನ್ ಮೊಬೈಲ್, ವಿ ಆರ್ ಎಕ್ಸ್ಪೋರ್ಟಿಂಗ್ ಇಟ್. ಮೋರ್ ದೆನ್ 40% ಆಫ್ ದಿ ಮೊಬೈಲ್ ಮಾರ್ಕೆಟ್, ವರ್ಲ್ಡ್ ಮೊಬೈಲ್ ಮಾರ್ಕೆಟ್ ಈಸ್ ಇಂಡಿಯಾಸ್ ಮಾರ್ಕೆಟ್. ಈ ಪರಿವರ್ತನೆ ಏನಾಗ್ತಾ ಇದೆ, ಈ ಪರಿವರ್ತನೆ ಸಂದರ್ಭದಲ್ಲಿ ಯಾವಾಗ ದೇಶ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು, ಯಾವಾಗ ದೇಶ ಪರಿವರ್ತನೆ ಹಾದಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಮ್ಮ ಯುವ ಪಡೆ ಏನಿದೆ ಆ ಯುವ ಪಡೆ ಅದು ಸ್ವಸ್ಥವಾಗಿರಬೇಕು, ಮಾನಸಿಕವಾಗಿ ದೈಹಿಕವಾಗಿ. ಆ ಕಾರಣಕ್ಕಾಗಿ ಯೋಗ, ಪ್ರಾಣಾಯಾಮ ಇದರ ಜೊತೆಗೆ ಅಗತ್ಯ ಬಿದ್ದಾಗ ಆಸ್ಪತ್ರೆ, ನಮ್ಮ ದೇಶದ ಮತ್ತು ಜಗತ್ತಿನ ಅಗತ್ಯಕ್ಕೆ ತಕ್ಕಂತೆ ಡಾಕ್ಟರ್ಸ್ಗಳನ್ನು ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ನಮ್ಮಲ್ಲಿ ಮೊದಲು 380 ಕಾಲೇಜ್ ಇದ್ದು ಮೆಡಿಕಲ್ ಕಾಲೇಜು, ಇವತ್ತು 700ಕ್ಕಿಂತ ಹೆಚ್ಚು ಮೆಡಿಕಲ್ ಕಾಲೇಜುಗಳನ್ನು ನಾವು ಮಾಡಿದ್ದೇವೆ. 51,000 ಸೀಟ್ಗಳಿದ್ದು ಇವತ್ತು 140,000 ಮೆಡಿಕಲ್ ಸೀಟ್ಗಳು ಲಭ್ಯ ಇದ್ದಾವೆ. ಜಗತ್ತಿನಲ್ಲಿ ಭಾರತೀಯರ ವೈದ್ಯರಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇರ್ತಾ ಇದೆ. ಸೊ ಹಾಗಾಗಿ ನಾವು ಜಗತ್ತಿಗೆ ಡಾಕ್ಟರ್ನ ಕಳಿಸಿಕೊಡುವುದರ ಜೊತೆಗೆ ಭಾರತವನ್ನ ಇವತ್ತು ಒಂದು ನಾವು ಮೆಡಿಕಲ್ ಹಬ್ ಆಗಿ ಮಾಡಬೇಕು. ಆ ದೃಷ್ಟಿಯಿಂದ ನಮ್ಮದು ಕೆಲಸಗಳು ನಡೀತಾ ಇದ್ದಾವೆ. ಭಾರತದ ಪೇಟೆಂಟ್ಗಳು 4,225 ಪೇಟೆಂಟ್ಗಳಿದ್ದು 11 ವರ್ಷದಿಂದ, ಇವತ್ತೆಷ್ಟಾಗಿದೆ? 1,03,057 ಪೇಟೆಂಟ್ಗಳು ಫೈಲ್ ಆಗಿದಾವೆ. ಇವತ್ತು 360 ಸ್ಟಾರ್ಟ್ಅಪ್ಗಳಿದ್ದು ಇವತ್ತು 230,000 ಸ್ಟಾರ್ಟ್ಅಪ್ಗಳಿದಾವೆ. ನಾ ಈ ಅಂಕಿ ಸಂಖ್ಯೆಯನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮ್ಮಲ್ಲಿ ಇವತ್ತು ಡಿಫೆನ್ಸ್ನಿಂದ ಹಿಡ್ಕೊಂಡು ಡಿಫೆನ್ಸ್ ಎಕ್ಸ್ಪೋರ್ಟ್ ಸಾವಿರಾರು ಪಟ್ಟು ಜಾಸ್ತಿ ಆಗಿದೆ. ಎಲ್ಲ ಅಂಕಿ ಅಂಶಗಳನ್ನು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಆದರೆ ಮುಂದಿನ ವರ್ಷ, ಬರುವ ವರ್ಷದಲ್ಲಿ ಈಗೇನು ಬೇರೆ ಕಡೆ ಡಿಸೈನ್ ಆದಂತಹ ಮೊಬೈಲ್ಗಳನ್ನು ನಾವು ಇಲ್ಲಿ ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಭಾರತದಲ್ಲಿ ಡಿಸೈನ್ಡ್, ಭಾರತದಲ್ಲಿಯೇ ತಯಾರು ಮಾಡಿ ಜಗತ್ತಿಗೆ ಒಂದು ಒಳ್ಳೆ ಮೊಬೈಲ್ ಅನ್ನ ಮತ್ತು 6G ಅನ್ನ ಏನು ನಾವು ಕೊಡ್ತಾ ಇದ್ದೀವಿ, ಅದು ಭಾರತದ ಟೆಕ್ನಾಲಜಿ ಮೇಲೆ ಆಗ್ತಾ ಇದೆ ಸ್ನೇಹಿತರೆ, ಭಾರತದ ಟೆಕ್ನಾಲಜಿ ಮೇಲೆ ಆಗ್ತಾ ಇದೆ. ದ ವರ್ಲ್ಡ್ ಈಸ್ ಅಕ್ಸೆಪ್ಟಿಂಗ್. ಇತ್ತೀಚೆಗೆ ನೀಸ್ದಲ್ಲಿ ಒಂದು 120 ಸ್ಟಾರ್ಟ್ಅಪ್ಗಳನ್ನು ಆಯ್ಕೆ ಮಾಡಿದ್ದೀವಿ ನಾವು, 120. ಆ 120 ಸ್ಟಾರ್ಟ್ಅಪ್ಗಳನ್ನ ಜಗತ್ತಿನ ನಾಯಕರು ನೋಡಿದರು. ಆ 120 ಬ್ರಿಕ್ಸ್ನಲ್ಲಿ ಮೊನ್ನೆ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ದಲ್ಲಿ ನಾವೇನು ಫೈನಾನ್ಸ್ ಮಾಡಿ ಸ್ಟಾರ್ಟ್ಅಪ್ಗಳನ್ನು ಮಾಡಿದ್ವಿ, ಆ ಸ್ಟಾರ್ಟ್ಅಪ್ಗಳನ್ನ ಎಕ್ಸಿಬಿಷನ್ ಇಟ್ಟಿದ್ವಿ. ನನಗೆ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಬಹಳ ಅಭಿಮಾನ ಆಗ್ತದೆ. ರಷ್ಯಾದ ಅಧ್ಯಕ್ಷರಿಂದ ಹಿಡ್ಕೊಂಡು ಅನೇಕರು ನಮ್ಮ ಕೆಲವು ಯುವಕರು ಮಾಡಿದಂತಹ ಸ್ಟಾರ್ಟ್ಅಪ್ ಟೆಕ್ನಾಲಜಿ ನೋಡಿ ಭಗವಾನ್ ಅವರೇ, ಅದರಲ್ಲಿ ಮೆಡಿಕಲ್ ಟೆಕ್ನಾಲಜಿನೂ ಇತ್ತು, ಆ ಮೆಡಿಕಲ್ ಟೆಕ್ನಾಲಜಿಯ ಒಂದು ಸ್ಟಾರ್ಟ್ಅಪ್ ಅನ್ನು ನೋಡಿ ವಿಶೇಷವಾಗಿ ಇಂಟ್ರಾಕ್ಟ್ ಮಾಡಿದ್ರು ನಮ್ಮ ಮಕ್ಕಳ ಜೊತೆಗೆ. ಅವರು ರಷ್ಯನ್ ಭಾಷೆಯಲ್ಲಿ ಕೇಳಿದ್ರೆ ಇಮಿಡಿಯೇಟ್ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಮಕ್ಕಳು ಉತ್ತರ ಕೊಟ್ಟರು. ನಮ್ಮ ಎದೆ ಆವಾಗ, ನಮ್ಮ ಭುಜಾನೂ ಅಗಲಾಯಿತು, ಎದೆನೂ ಬಹಳ ನಾವು ಅಗಲಿಸಿಕೊಂಡು ನಿಂತಿದ್ವಿ. ಯಾಕಂದರೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈ ಎಲ್ಲ ಸ್ಟಾರ್ಟ್ಅಪ್ಗಳಿಗೆ ಏನು ದುಡ್ಡು ಕೊಟ್ಟಿದ್ರು, ಅದ್ಭುತವಾದಂಥ ಒಂದು ಇನೋವೇಷನ್ ಆಗ್ತಾ ಇದೆ ಭಾರತದಲ್ಲಿ, ಅದ್ಭುತವಾದಂಥ ಇನೋವೇಷನ್ ಆಗ್ತಾ ಇದೆ. ಹಾಗಾಗಿ ಇವತ್ತೇ ನಾವು ಇನೋವೇಷನ್ ಮಾಡಿದ್ದೀವಿ, ಅದಕ್ಕಿಂತ ಮೊದಲು ನಾವು ನೀಸ್ನಲ್ಲಿ ಮಾಡಿದ್ವಿ. 10 ದೇಶಗಳಿಂದ ಡಿಮಾಂಡ್ ಬಂದದ್ದು, ನಮ್ಮಲ್ಲಿ ಬಂದು ಈ ಸ್ಟಾರ್ಟ್ಅಪ್ ಎಕ್ಸಿಬಿಷನ್ ಮಾಡ್ರಿ ಅಂತ. ಈ ವಿಷಯಗಳನ್ನು ನಾನು ಪೊಲಿಟಿಕಲ್ ರೀಸನ್ಗೆ ಹೇಳ್ತಾ ಇಲ್ಲ, ದಕ್ಷಿಣ ಕನ್ನಡದ ಮಕ್ಕಳಿಗೆ, ದಕ್ಷಿಣ ಕನ್ನಡದ ಯುವಕರಿಗೆ. ಆ ಒಂದು ಸ್ಟಾರ್ಟ್ಅಪ್ನಲ್ಲಿ ಟೈರ್ 2 ಸಿಟಿಗಳು ಇದ್ದಾವೆ, ಅದನ್ನು ದೊಡ್ಡ ಸಂಖ್ಯೆಯಲ್ಲಿ ಮಾಡಿದರೆ ಮುಂದಿನ ವರ್ಷ ನಾವು ಬೇರೆ ದೇಶದಲ್ಲಿ ಸ್ಟಾರ್ಟ್ಅಪ್ ಎಕ್ಸಿಬಿಷನ್ ಮಾಡ್ತೀವಿ, ಅದರಲ್ಲಿ ದಕ್ಷಿಣ ಕನ್ನಡದ ಕೆಲವು ಸ್ಟಾರ್ಟ್ಅಪ್ಗಳು ಇರಬೇಕು ಅನ್ನುವಂಥದ್ದು ಅಪೇಕ್ಷೆ ನಮ್ಮದಿದೆ. ಆ ರೀತಿಯ ಇನ್ಸ್ಟಿಟ್ಯೂಟ್ ನಮ್ಮದು ತಯಾರಾಗಬೇಕು. ಹಾಗಾಗಿ ಇವತ್ತು UPI ಇರ್ಬೋದು ಜಗತ್ತಿನಲ್ಲಿ ಸ್ವೀಕಾರ ಆಗ್ತಾ ಇದೆ, ಹಾಗೂ ಇದರ ಜೊತೆಗೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ನಲ್ಲಿ ನಾವು 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಬಂದಿದ್ದೇವೆ. ಯಾವಾಗ? 2020-21. ಅದಾದ್ಮೇಲೆ ಇಂಡೆಕ್ಸ್ ಇನ್ನೂ ಮಾಡಿಲ್ಲ, ಮಾಡಿದ್ರೆ ಇನ್ನೂ ನಾವು ನಮ್ಮ ರ್ಯಾಂಕಿಂಗ್ ಇಂಪ್ರೂವ್ ಆಗ್ತದೆ. ಹಾಗಾಗಿ ಇವತ್ತು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್, ಇದರ ಪರಿಣಾಮವಾಗಿ ಜಗತ್ತಿನ ಅತ್ಯಂತ ಒಳ್ಳೆ ಜರ್ನಲ್ಗಳು ನಮಗೆ ಲಭ್ಯ ಇದ್ದಾವೆ. ಮೊದಲು ಲಭ್ಯ ಇರಲಿಲ್ಲ, 13,000 ಜರ್ನಲ್ಗಳು ಲಭ್ಯ ಇದ್ದಾವೆ. ಸೈನ್ಸ್, ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಮ್ಯಾಚ್ದಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಮತ್ತು ಅದರ ಜೊತೆಗೆ ಅವುಗಳನ್ನು ತೆಗೆದುಕೊಂಡವರಿಗೆ ಪ್ರೋತ್ಸಾಹ, ಇದು ಎಲ್ಲದರ ಪರಿಣಾಮ ಭಾರತದಲ್ಲಿ ಇವತ್ತೊಂದು ಬಹಳ ದೊಡ್ಡದಾದಂತಹ ಒಂದು ಪರಿಣಾಮಕಾರಿ ಪರಿವರ್ತನೆ ಆಗ್ತಾ ಇದೆ. ಆ ಪರಿವರ್ತನೆಯಲ್ಲಿ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ. ನಾನು ಒಂದು ಉದಾಹರಣೆ ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ ಸ್ನೇಹಿತರೆ. ನಾನು ಇತ್ತೀಚೆಗೆ ಒಂದು ಬಹಳ ಅಡ್ವಾನ್ಸ್ಡ್ ಕಂಟ್ರಿಗೆ ಹೋಗಿ, ಅಲ್ಲಿ ನಮ್ಮದೊಂದು ಎನರ್ಜಿ ಸಮಿಟ್ ಇತ್ತು. ಆ ಎನರ್ಜಿ ಸಮಿಟ್ನಲ್ಲಿ ಅನೇಕ ಬೈಲ್ಯಾಟ್ರಲ್ ಮೀಟಿಂಗ್ಗಳು ಆದ ನಂತರ ಅದೇ ಊರಿನ ಒಬ್ಬ ವ್ಯಕ್ತಿ, ಅದೇ ಊರಿನ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ನನ್ನ ಜೊತೆಗೆ ಬಂದರು. ನಂದು 16-17 ಫ್ಲೋರ್ದಲ್ಲಿ ರೂಮ್ ಇತ್ತು, ಆ ರೂಮ್ದಲ್ಲಿ ಬಂದರು. ಆ ರೂಮ್ದಲ್ಲಿ ಬಂದ ತಕ್ಷಣ ನಾನು ಅಂದ್ಕೊಂಡಿದ್ದೆ ನನ್ನ ಜೊತೆಗೆ ಮಾತನಾಡಿ ಹೋಗ್ತಾರೆ ಅಂತ. ನೆಕ್ಸ್ಟ್ ಅವರು ಅದೇ ಎದುರಿಗಿನ ರೂಮ್ನಲ್ಲಿ ಒಳಗೆ ಹೋದರು. ನಾನು ಕೇಳಿದೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಮ್ಮದು ಸೆಷನ್ ಕಂಟಿನ್ಯೂ ಇತ್ತು, ನನ್ನ ಭಾಷಣ ಮುಗಿದ್ಮೇಲೆ ನಾನು ಕೇಳಿದೆ, ನೀವು ಇದೇ ಊರಿನವ್ರು ಅಂತೀರಿ, ನಿಮ್ಮ ಮನೆ ಬಹಳ ದೂರ ಇದೆ ಅಂತ, ಈ ಹೋಟೆಲ್ನಲ್ಲಿ ಹಾಕಿದ್ದೀರಿ ನೀವು ಅಂತ. ನಾನು ಹೇಳಿದೆ ಇಲ್ಲೇ ಪಕ್ಕದಲ್ಲೇ ಇದೆ ನಮ್ಮ ಮನೆ ಅಂತಂದ್ರು, ಬಹಳ ಸಮೀಪದಲ್ಲಿ 2 ಕಿಲೋಮೀಟರ್ದಲ್ಲಿ, ಮತ್ತೆ ಇಲ್ಲೇ ಹಾಕಿದ್ದೀರಿ ಅಂತ ಕೇಳಿದೆ. ನಮ್ಮ ಮನೆ ಹೀಟರ್ ಅಂದ್ರೆ ಆ ಟೈಮ್ದಲ್ಲಿ ಚಳಿಗಾಲ ಇತ್ತು, ಹಾಳಾಗಿದೆ. ನಾನು ಹೇಳಿದೆ ರಿಪೇರಿ ಮಾಡಿಸ್ಬೇಕಿಲ್ಲ ಅಂತ. ಅವ ಏನ್ ಹೇಳಿದ್ ಗೊತ್ತಾನ? ಆತ ಹೇಳಿದ್ದು ರಿಪೇರಿ ಮಾಡುವ ಮೆಕ್ಯಾನಿಕ್ ಕರೆದಿನಿ, 8 ವಾರದ ಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟಾರ ಅಂತ. ಮೀನ್ಸ್ ದೇರ್ ಆರ್ ನೋ ಪೀಪಲ್ ಟು ವರ್ಕ್, ವಿ ಹ್ಯಾವ್ ಗಾಟ್ ಫ್ಯಾಂಟಾಸ್ಟಿಕ್ ಅಪರ್ಚುನಿಟಿ. ಅದಕ್ಕೆ ವಿ ವಾಂಟ್, ನಾವು ಅದಕ್ಕೆ ಸ್ಟಾರ್ಟ್ಅಪ್ಗೆ ಪ್ರಮೋಟ್ ಮಾಡಿದ್ದೀವಿ, ಮ್ಯಾನುಫ್ಯಾಕ್ಚರಿಂಗ್ ಹಬ್ಗೆ ಪ್ರಮೋಟ್ ಮಾಡಿದ್ದೀವಿ. ನಮ್ಮ ದೇಶದಲ್ಲಿ ಮೊಬೈಲು, ಅದರ ಜೊತೆಗೆ ನಮ್ಮ ದೇಶದಲ್ಲಿ ಇಲೆಕ್ಟ್ರಾನಿಕ್ಸು, ಈ ರೀತಿಯ ಅನೇಕ ರೀತಿಯಾದಂಥ ಉತ್ಪಾದನೆಗಳು ಇವತ್ತು ಜಾಸ್ತಿ ಆಗಿದ್ದಾವೆ. ಇದರ ಸಂಬಂಧಿಸಿದಂತೆ ನಾವು ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನಮ್ಮ ಮಕ್ಕಳಿಗೆ ಹೊಸ ರೀತಿಯ ಯೋಚನೆ ಮಾಡುವುದನ್ನು ಕಲಿಸಬೇಕು. ಮೆಡಿಕಲ್ ಎಜುಕೇಷನ್ದಲ್ಲಿ ಹೊಸ ಏನು ಮಾಡಬಹುದು, ಸ್ಟಾರ್ಟ್ಅಪ್ಗಳನ್ನು ಏನು ಮಾಡಬಹುದು, ಯಾವ ರೀತಿ ಜಗತ್ತು ನಮ್ಮನ್ನು ಹೊಸ ರೀತಿಯಲ್ಲಿ ಸ್ವೀಕಾರ ಮಾಡಬಹುದು, ಇದನ್ನು ನಾವು ಯೋಚನೆ ಮಾಡಿ ಮುಂಬರುವಂತಹ ದಿವಸಗಳಲ್ಲಿ. ಅದೇ ಕಾರಣಕ್ಕಾಗಿ ಸಿನ್ಸ್ ವರ್ಲ್ಡ್ ನೀಡ್ಸ್, ಜಗತ್ತಿನ ಅನೇಕ ಪ್ರಮುಖ ದೇಶಗಳು ಭಾರತದಲ್ಲಿ ಬಂದು ಇವತ್ತು ಬೆಂಗಳೂರಿನಲ್ಲಿರ್ಬೋದು, ಮದ್ರಾಸ್ನಲ್ಲಿರ್ಬೋದು, ದೆಹಲಿಯಲ್ಲಿ ಇರ್ಬೋದು, ಬಂದು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಆಯುರ್ವೇದದಲ್ಲಿ ಬಹಳ ಒಂದು ಪರಿಣಾಮಕಾರಿಯಾದಂತಹ ಪರಿವರ್ತನೆ ಬರ್ತದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯುಷ್ ಅದನ್ನು ನಾವು ಮಾಡಿದ್ದೇವೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುಷ್ ಅದನ್ನು ಮಾಡಿದ್ದೇವೆ. ಹಾಗಾಗಿ ನಾನು ಹೇಳೋದಿಷ್ಟೇ, ವಿ ಹ್ಯಾವ್ ಗಾಟ್ ಹ್ಯೂಜ್ ಸ್ಕೋಪ್. ಆ ಹ್ಯೂಜ್ ಸ್ಕೋಪ್ಗಳನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ನಾವು ಸಂಶೋಧನಾ ಕ್ಷೇತ್ರದಲ್ಲಿ ಹೋಗಬೇಕಾಗಿದೆ. ಹಾಗಾಗಿ ನಾವು ಕೇವಲ ಭಾಷಣವನ್ನು ಮಾಡ್ತಾ ಇಲ್ಲ, 10-11 ವರ್ಷದಿಂದ 60,000 crore ರೂಪಾಯಿ ಇದ್ದಂತಹ ಸಂಶೋಧನಾ ಕ್ಷೇತ್ರದ ಬಜೆಟ್ ಇವತ್ತು 2.5 lakh crore ರೂಪಾಯಿ ನಾವು ಮಾಡಿದ್ದೇವೆ. 2.5 lakh crore ವಿ ಆರ್ ಸ್ಪೆಂಡಿಂಗ್ ಫಾರ್ ದಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಈ ರೀತಿ ವೈದ್ಯಕೀಯ ಕಾಲೇಜಿಗೂ PGಗಳ ಸಂಖ್ಯೆ ಜಾಸ್ತಿ ಆಗಿದೆ, ನಮ್ಮ ಯೂನಿವರ್ಸಿಟಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದರ ಎಲ್ಲದರ ಪರಿಣಾಮ ಬಹಳ ದೊಡ್ಡದಾದಂತಹ ಒಂದು ಅವಕಾಶ ಬರುವಂತಹ ದಿವಸದಲ್ಲಿದೆ. ಅದಕ್ಕೆ ತಕ್ಕಂತೆ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅನ್ನು ಬೆಳೆಸಬೇಕು. ನಾನು ನಿಮಗೆ ಒಂದು ಮಾತು ಹೇಳ್ತೇನೆ, 21st century ಅದು ಭಾರತದ ಶತಮಾನ, 19th century ಇಂಗ್ಲೆಂಡಿನ ಶತಮಾನ ಆಗಿತ್ತು, 20th century ಅಮೆರಿಕದ ಶತಮಾನ ಆಗಿತ್ತು, 21st century ಅದು ಭಾರತದ ಶತಮಾನ. 2047 ಭಾರತ ವಿಕಸಿತ ಆಗಿ ಆಗ್ತದೆ. ಅದಕ್ಕೆ ತಕ್ಕಂತೆ ನಮ್ಮ ಎಜುಕೇಷನ್ ಸಿಸ್ಟಮ್, ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ನಮ್ಮ ರಿಸರ್ಚ್, ನಮ್ಮ ಸ್ಟಾರ್ಟ್ಅಪ್, ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಆ ದಿಕ್ಕಿನಲ್ಲಿ ಅವ್ರನ್ನ ಬೆಳೆಸುವಂತಹ ಕೆಲಸಕ್ಕೆ ನಾವೆಲ್ಲರೂ ಕೈ ಹಾಕಬೇಕು ಅನ್ನುವಂತಹ ವಿನಂತಿಯೊಂದಿಗೆ ತಮಗೆ ಶುಭಾಶಯ, ಒಳ್ಳೆಯದಾಗಲಿ, ನಮಸ್ಕಾರ.
0: ಇದುವರೆಗೆ ಕನ್ನಡ ಕಾರ್ಯಕ್ರಮದಲ್ಲಿ ಮೂಡಬಿದ್ರಿಯಲ್ಲಿ ಲೋಕಾರ್ಪಣೆಗೊಂಡ ಆಳ್ವಾಸ್ ಮೆಡಿಕಲ್ ಕಾಲೇಜು ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಮಾತುಗಳನ್ನು ಕೇಳಿದ್ದೀರಿ. ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಾತರ ನಮಸ್ಕಾರ ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹದಿನೇಳು ವರ್ಷ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರುತ್ತು ಹೋದ್ದು ವೇದಿಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದಸವಾಯ ಮಾತೇರ ಬರಲಿ ಬೊಂಡ ಬರಲಿ ಬೇಡ ನೀನಾದ ಏನ ಹೇಳೋದಿಲ್ಲ ನಿಖಿಲ್ ಹೇಳಿ
1: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
0: ನಮಸ್ಕಾರ ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹದಿನೇಳು ವರ್ಷ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರುತ್ತು ಹೋದ್ದು ವೇದಿಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದಸವಾಯ ಮಾತಿರ್ಲ ಬರಲಿ ಬೊಂಡ ಬರಲಿ ಬೇಡ ನೀನಾದ ಏನ ಹೇಳೋದಿಲ್ಲ ನಿಖಿಲ್ ಹೇಳಿ.

0: ಯೋಜನೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ,
1: ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೆ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

0: ಮಾತೇರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಹೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಯಾರ ಮನೆಯಲ್ಲಿ ಗಾಡಿಗಳು ಇಲ್ಲ ಹೇಳಿ? ನಾಲ್ಕು ಚಕ್ರದ್ದು ಅಲ್ಲದೆ ಹೋದ್ರು ಎರಡು ಚಕ್ರದ್ದಾದ್ರೂ ಇದ್ದೇ ಇರುತ್ತೆ. ಗಾಡಿ ಇದ್ರೆ ಸಾಕಾಗಲ್ಲ, ಗಾಡಿ ಓಡಿಸೋಕೆ ಬೇಕಾಗೋ ರೂಲ್ಸ್ ಕೂಡ ಗೊತ್ತಿರಬೇಕು. ಕೇವಲ ರೂಲ್ಸ್ ಗೊತ್ತಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ನಮ್ಮ ಅಜಾಗರೂಕತೆಯಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಟ್ರಾಫಿಕ್ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಜನರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅಂತ ತಿಳ್ಕೊಂಡು ಎರ್ರಾಬಿರಿಯಾಗಿ ರಸ್ತೆಯಲ್ಲೆಲ್ಲ ಮನ ಬಂದಂತೆ ಓಡಾಡ್ತಾರೆ. ಕಳೆದೊಂದು ವರ್ಷದಿಂದ ಭಾರತದಲ್ಲಿ ಸುಮಾರು 5 ಲಕ್ಷ ರಸ್ತೆ ಅಪಘಾತಗಳಾಗ್ತವೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದ್ರೆ ಈ ರಸ್ತೆ ಅಪಘಾತ ಉಂಟಾಗ್ತಿರೋದಾದ್ರೂ ಹೇಗೆ? ಇದನ್ನ ನಾನಿಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಟೂರು

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಶೀಲ.

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ಣು ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೆ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ವೀಲಿಂಗ್ ಪ್ರಿಯರೇ, ಇನ್ನೊಮ್ಮೆ ಕೇಳಿ. ವೀಲಿಂಗ್ ಅಂದ್ರೆ ಹುಚ್ಚು ಅಂತ ಅನೇಕರು ಹೇಳ್ತಾರೆ. ಆದ್ರೆ ವೀಲಿಂಗ್ ಬರೀ ಹುಚ್ಚಲ್ಲ, ಅದೊಂದು ಜೀವ ಕಳೆಯುವ ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕಿಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡುವ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ. ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000 ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ ಕೊನೆಯದಾಗಿ ಒಂದ್ ವಿಷಯದ ಬಗ್ಗೆ ಮಾತಾಡೋಣ, ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮೊಬೈಲ್ ಬಳಸ್ಕೊಂಡು ವಾಹನ ಚಲಾಯಿಸೋದು ತುಂಬಾ ದೊಡ್ಡ ತಪ್ಪು. ನಾವು ವಾಹನ ಚಲಾವಣೆ ವೇಳೆ ನಮ್ಮ ಪೂರ್ತಿ ಗಮನ ರಸ್ತೆಯ ಮೇಲಿರಬೇಕು. ಆದ್ರೆ ಮೊಬೈಲ್ ಬಳಸೋದ್ರಿಂದ ನಮ್ಗೆ ರಸ್ತೆ ಮೇಲೆ ಗಮನ ಕೊಡೋಕಾಗಲ್ಲ, ಅಪಘಾತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲಾಯಿಸುವಾಗ ಕರೆಯಲ್ಲಿರುವುದು, ಮೆಸೇಜ್ ಮಾಡುವುದು ಇದ್ಯಾವುದನ್ನ ಮಾಡಬಾರದು. ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೊ ಟ್ರಾಫಿಕ್ ರೂಲ್ಸ್ ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವೂ ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಶೀಲಾ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ಸಪ್ತಮಿ.
1: ನನ್ನ ಹೆಸರು ಆದ್ಯ.
0: ಕನ್ನಡ ನಮ್ಮ ಹೆಮ್ಮೆ, ಕನ್ನಡ ನಮ್ಮ ನಾಡಿನ ಉಸಿರು ಎಂದು ಹೇಳುತ್ತಾ, ಕನ್ನಡವು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಸುಂದರವಾದ ಭಾಷೆಗಳಲ್ಲಿ ಒಂದಾಗಿದೆ. ಕನ್ನಡವು ಕರ್ನಾಟಕದ ಅಧಿಕೃತ ಭಾಷೆಯಾಗಿದ್ದು ಕೋಟ್ಯಾಂತರ ಜನರ ಮಾತೃಭಾಷೆಯಾಗಿದೆ. ಕನ್ನಡಕ್ಕೆ ಸಾವಿರಾರು ವರ್ಷಗಳ ಶ್ರೀಮಂತ ಇತಿಹಾಸ, ಸಾಹಿತ್ಯ, ಸಂಸ್ಕೃತಿ ಮತ್ತು ಪರಂಪರೆ ಇದೆ. ಕನ್ನಡ ಭಾಷೆಯು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸಲು ಸಹಾಯ ಮಾಡುತ್ತದೆ. ಅನೇಕ ಕವಿಗಳು, ಸಾಹಿತಿಗಳು ಮತ್ತು ಬರಹಗಾರರು ಕವನ, ಕತೆ, ನಾಟಕ ಹಾಗೂ ಕಾದಂಬರಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಒಂದು ಸ್ಥಳದಲ್ಲಿ ಅಥವಾ ಊರಿನಲ್ಲಿ ವಾಸಿಸುವ ಜನರು ಮಾತನಾಡುವ ಭಾಷೆಯನ್ನು ಪ್ರಾದೇಶಿಕ ಭಾಷೆ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಕನ್ನಡದಲ್ಲಿ ಅನೇಕ ಪ್ರಾದೇಶಿಕ ಭಾಷೆಗಳಿವೆ. ಇಂದು ನಾವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳು ಪ್ರಾದೇಶಿಕ ಕನ್ನಡದ ಪರಿಚಯವನ್ನು ಮಾಡಲಿದ್ದೇವೆ. ಧಾರವಾಡ ಕನ್ನಡವು ಕನ್ನಡದ ಉಪಭಾಷೆಗಳಲ್ಲಿ ಒಂದಾಗಿದೆ. ಧಾರವಾಡ ಕನ್ನಡಕ್ಕೆ ತನ್ನದೇ ಆದ ವಿಶಿಷ್ಟ ಗತ್ತು, ಗಮ್ಮತ್ತು ಮತ್ತು ಗರಂ ಶೈಲಿಗೆ ಹೆಸರುವಾಸಿಯಾಗಿದೆ. ಹೊರನೋಟಕ್ಕೆ ಕೊಂಚ ಕಠಿಣವಾಗಿ ಅಥವಾ ಜೋರಾಗಿ ಮಾತನಾಡಿದಂತೆ ಕಂಡರೂ ಒಳಗಡೆ ಅತ್ಯಂತ ಆತ್ಮೀಯತೆ ಮತ್ತು ಪ್ರೀತಿಯನ್ನು ಹೊಂದಿರುವ ಭಾಷೆ ಇದಾಗಿದೆ.
1: ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿನಿಯಾದ 6ನೇ ತರಗತಿಯ ನಿಧಿ ಆರ್.ಕೆ. ಇವರು ಧಾರವಾಡ ಕನ್ನಡದಲ್ಲಿ ಧಾರವಾಡ ವಿಶೇಷತೆಯನ್ನು ಹೇಳಲಿದ್ದಾರೆ.
2: ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ನಿಧಿ. ನಾನು 6ನೇ ತರಗತಿನಾಗ ಓದ್ತೇನೆ ರೀ. ನಾನು ಇವತ್ತು ನಿಮ್ಮ ಮುಂದೆ ಧಾರವಾಡನಾಗ ಕೆಲವೊಂದು ಪ್ರಮುಖ ಸ್ಥಳಗಳ ಬಗ್ಗೆ ಹೇಳಾಕ ನಿಮ್ಮ ಮುಂದೆ ನಿಂತೇನೆ ರೀ. ಧಾರವಾಡನಾಗ ವಿದ್ಯಾಸಂಸ್ಥೆಗಳು ಭಾಳ ಅದಾವ ರೀ. ಮತ್ತು ಬೇಂದ್ರೆ, ಕಣವಿ, ಗಿರೀಶ್ ಕಾರ್ನಾಡ್ ಅಂತಹ ಮಹಾಕವಿಗಳು ಜನಿಸಿದ್ದು ಊರಿ ಅದ. ಮತ್ತು ಧಾರವಾಡನಾಗ ಪೇಡ ಭಾಳ ಫೇಮಸ್ ಅದ ರೀ. ಅಲ್ಲಿ ಹಂಗೆ ರುಚಿ ಎಲ್ಲೂ ಸಿಗುವುದಿಲ್ಲ ರೀ. ಈಗ ಮತ್ತು ನಾವು ಪ್ರಮುಖ ಸ್ಥಳಗಳ ಬಗ್ಗೆ ತಿಳ್ಕೊಂಡ್ರೆ ಧಾರವಾಡನಾಗ ಸಿದ್ಧಾರೂರ ಮಠ, ಆಮೇಲೆ 3000 ಮಠ, ಉಂಟಲ್ಗೇರಿ, ಚಂದ್ರಮೌಳೇಶ್ವರ ದೇವಸ್ಥಾನ, ರಾಣಿ ಚೆನ್ನಮ್ಮ ಸರ್ಕಲ್, ನುಗ್ಗಿಕೇರಿ ಹನುಮಂತ ದೇವಸ್ಥಾನ, ಗಾಯತ್ರಿ ತೋಫಾನ, ಕರ್ನಾಟಕ ವಿಶ್ವವಿದ್ಯಾಲಯ, ಇಸ್ಕಾನ್ ಟೆಂಪಲ್, ಆಮೇಲೆ ಮುರುಘಾ ಮಠ ಇದ್ರಿ. ಈಗ ನೀವೆಲ್ಲ ಧಾರವಾಡನಾಗ ಇದ್ದ ಪ್ರಮುಖ ಸ್ಥಳಗಳನ್ನು ನೋಡಾಕ ಬರ್ರಿ. ಈ ಮಾತನ್ನು ಹೇಳಿ ನಾನು ಧಾರವಾಡ ಕನ್ನಡ ಮಾತನ್ನು ಮುಗಿಸ್ತೀನಿ ರೀ. ಧನ್ಯವಾದಗಳು ರೀ.
1: ಮೈಸೂರು ಕನ್ನಡವು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ, ವಿಶೇಷವಾಗಿ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಮಾತನಾಡುವ ಕನ್ನಡ ಭಾಷೆಯಾಗಿದೆ. ಇದೀಗ 8ನೇ ತರಗತಿಯ ದೀಪ್ತಿ, 9ನೇ ತರಗತಿಯ ಲಿಖಿತ ಹಾಗೂ 6ನೇ ತರಗತಿಯ ಮನಸ್ವಿ ಎನ್ ಇವರು ಮೈಸೂರಿನ ದಸರಾ ಉತ್ಸವ ಹಾಗೂ ಕೃಷಿಯ ಬಗ್ಗೆ ಹೇಳಲಿದ್ದಾರೆ.
3: ನಮ್ಮ ಈ ಮೈಸೂರು ದಸರಾ ಬಂತು ಅಂದ್ರೆ ಸಾಕು, ಆ ಖುಷಿನೇ ಬೇರೆ ಕಣ್ರಿ. ನಮ್ಮ ಅರಮನೆ ಲೈಟಿಂಗು ನೋಡೋಕೆ ಎರಡು ಕಣ್ಣು ಸಾಲಲ್ಲ. ದಸರಾ ಅಂದ್ರೇನೆ ಅಷ್ಟೊಂದು ಜೋರಾಗಿರ್ತದೆ. ಅಭಿಮನ್ಯು ಆನೆ ಆ ಗತ್ತಿನಲ್ಲಿ ಚಿನ್ನದಂಬಾರಿ ಹೊತ್ತೋರಟ್ರೆ ಸಾಕು, ನೋಡೋಕೆ ಮೈಯೆಲ್ಲ ಜುಮ್ ಅನ್ಸುತ್ತೆ. ಬನ್ನಿ ಮಂಟಪದ ಹತ್ರ ಆ ಪಂಚಿನ ಕವಾಯತು ನೋಡೋಕೆ ಜನ ಮುಗ್ಗಿ ಬಿದ್ದು ಹೋಗ್ತಾರೆ ಗೊತ್ತಾ. ಮನೆ ಮನೆಯಲ್ಲೂ ಆ ದಸರಾ ಗೊಂಬೆಗಳ ಜೋಡಿಸಿರೋದನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಒಂಥರ ಆನಂದ ಕಣ್ರಿ. ದೇಶ ವಿದೇಶದಿಂದ ಜನರೆಲ್ಲ ನಮ್ಮ ಮೈಸೂರಿಗೆ ಹರಿದು ಬರ್ತಾರಲ್ಲ, ಅದೇ ನಮ್ಗೆ ಒಂಥರ ಹೆಮ್ಮೆ. ಮೈಸೂರು ಎಕ್ಸಿಬಿಷನ್ ಅಲ್ಲಿ ಆ ಚುರುಮುರಿ ತಿನ್ಕೊಂಡು ಸುತ್ತಾಡೋ ಮಜಾನೇ ಬೇರೆ ಗುರು. ಇನ್ನೇಕೆ ತಡ, ನೀವೆಲ್ಲ ಯಾವಾಗ ಬರ್ತಿದ್ದೀರಾ ನಮ್ಮ ಮೈಸೂರು ಹಬ್ಬಕ್ಕೆ, ಬಂದು ಸೇರ್ಕೊಳ್ಳಿ.
4: ರಜೆ ಸಿಕ್ಕ್ರೆ ಸಾಕು, ಚಾಮುಂಡಿ ಬೆಟ್ಟಕ್ಕೆ ಹೋಗೋದು, ಅಲ್ಲಿಂದ ಇಡೀ ಊರನ್ನ ನೋಡೋದು ಸಖತ್ ಖುಷಿ ಕೊಡುತ್ತೆ. ಅದರ ಜೊತೆ KRS ಡ್ಯಾಮ್, ಬೃಂದಾವನ ಗಾರ್ಡನ್, ಝೂ, ಕಾರಂಜಿ ಕೆರೆ ಮತ್ತೆ ಜಗನ್ಮೋಹನ ಅರಮನೆಯಲ್ಲಿ ಕಾಲ ಕಲಿಯುವುದು ಎಲ್ಲರಿಗೂ ಒಂಥರ ಇಷ್ಟ. ಇನ್ನು ತಿಂಡಿ ಊಟದ ವಿಷಯಕ್ಕೆ ಬಂದ್ರೆ ಮೈಸೂರು ಅಂದ್ರೆ ಫುಡ್ ಪ್ರಿಯರ ಸ್ವರ್ಗ. ಬಾಯಲ್ಲಿಟ್ಟರು ಕರ್ಗೋ ಮೈಸೂರು ಪಾಕ್ ತಿನ್ನದವರು ಯಾರೂ ಇರಲ್ಲ. ಹಾಗೆ ಸಂಜೆ ಟೈಮ್ ಹಳೆ ಮಾರ್ಕೆಟ್ನ ಹನುಮಂತ್ ಪಲಾವ್ ತಿನ್ನೋ ಮಜಾನೇ ಬೇರೆ. ಇದರ ಜೊತೆಗೆ ಮೈಸೂರು ಮಲ್ಲಿಗೆ ಮತ್ತೆ ಮೈಸೂರು ರೇಷ್ಮೆ ಸೀರೆಗಳಿಗೆ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಇಷ್ಟೆಲ್ಲ ಫೇಮಸ್ ಆಗಿರೋ ಮೈಸೂರು ಕನ್ನಡ ಭಾಷೆ ಇಲ್ಲಿನ ಜನರು ಮಾತಾಡೋ ಮೃದು ಗೌರವಯುತ ಆಗಿರುತ್ತದೆ. ಯಾರನ್ನೇ ಆದರೂ ಬನ್ನಿ ಸ್ವಾಮಿ ಹೇಳಿ ಕಣ್ರಿ ಅಂತ ತುಂಬಾ ಮರ್ಯಾದೆಯಿಂದ, ಪ್ರೀತಿಯಿಂದ, ಉತ್ತಮ ರೀತಿಯಿಂದ ಸ್ವಾಗತ ಮಾಡ್ತಾರೆ. ಇಂಥ ಊರು ನಮ್ಮ ಕರ್ನಾಟಕದಲ್ಲಿ ಇರೋದು ನಿಜಕ್ಕೂ ನಮ್ಮ ಹೆಮ್ಮೆ.
2: ಅಷ್ಟೇ ಅಲ್ಲ ಕಣ್ರಿ, ಮೈಸೂರು ಸುತ್ತಮುತ್ತ ಇರೋ ಪ್ರಕೃತಿ, ಕಾಡು ಮತ್ತೆ ನಮ್ಮ ರೈತರ ಕೃಷಿ ಪದ್ಧತಿ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ. ಮೈಸೂರು ಹತ್ರನೇ ಇರೋ ಬಂಡೀಪುರ ಮತ್ತೆ ನಾಗರಹೊಳೆ ಕಾಡುಗಳು ಇಡೀ ದೇಶದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಅಲ್ಲಿರೋ ಹಚ್ಚ ಹಸಿರು ಹುಲಿ ಆನೆಗಳ ಗಂಭೀರ್ಯ ನೋಡಕ್ಕೆ ಜನ ಸಾಲುಗಟ್ಟಿ ಬರ್ತಾರೆ. ಇನ್ನು ನಮ್ಮ ಮೈಸೂರು ಭಾಗದ ಕೃಷಿ ವಿಷಯಕ್ಕೆ ಬಂದ್ರೆ ಅಲ್ಲಿನ ರೈತರು ಪ್ರಕೃತಿಯನ್ನು ದೇವರ ತರ ನಂಬಿ ಕೃಷಿ ಮಾಡ್ತಾರೆ. ಕಾವೇರಿ ಮತ್ತೆ ಕಪಿಲ ನದಿಯ ನೀರುಗಳನ್ನು ನಂಬಿಕೊಂಡು ಭತ್ತ, ರಾಗಿ, ಕಬ್ಬು, ಶುಂಠಿ ಮತ್ತು ತರಕಾರಿ ತರಕಾರಿಗಳನ್ನು ಸಖತ್ತಾಗಿ ಬೆಳೆಸ್ತಾರೆ. ಪ್ರಕೃತಿಯನ್ನು ಉಳಿಸಿಕೊಂಡು ಕಾಡನ್ನು ಬೆಳೆಸಿಕೊಂಡು ಕೃಷಿ ಮಾಡುವುದು ಹೇಗಂತ ಮೈಸೂರು ಜನ ಮತ್ತು ಮೈಸೂರು ಮಣ್ಣನ್ನು ನೋಡಿ ಕಲಿಬೇಕು ಸ್ವಾಮಿ. ಇಂಥ ಅದ್ಭುತ ನಿಸರ್ಗದ ಮಡಿಲಲ್ಲಿ ಇರೋ ನಮ್ಮ ಮೈಸೂರು ನಿಜಕ್ಕೂ ಒಂದು ದೇವಲೋಕ ಇದ್ದಂಗೆ.
0: ಕುಂದಾಪುರ ಕನ್ನಡ, ಇದು ಹಳೆಗನ್ನಡದ ಕೆಲವು ಹಳೆಯ ಪದಗಳನ್ನು ಮತ್ತು ಉಚ್ಚಾರಣಾ ಶೈಲಿಯನ್ನು ಇಂದಿಗೂ ಉಳಿಸಿಕೊಂಡಿದೆ. ಇದೀಗ 6ನೇ ತರಗತಿಯ ನಿಶಿಕಾ ವೈ ಪೂಜಾರಿ ಇವರು ಕುಂದಾಪುರ ಕನ್ನಡದಲ್ಲಿ ಮಳೆಯ ಕುರಿತು ಮಾತನಾಡಲಿದ್ದಾರೆ.
5: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಶಿಕಾ. ನಾನು ಈಗಳಿಕೆ ಕುಂದಾಪುರ ಕನ್ನಡದಂಗೆ ಮಾತಾಡೋಕ್ಕೆ ನಿಮ್ಮೆದುರು ಬಂದು ನಿಂತ್ಕೊಂಡಿದ್ದೇನೆ. ಇವತ್ತು ಭಾರಿ ಮಳೆ ಬಂದಿತ್ತು. ಮಳೆ ಬಂದ್ರೆ ನೆಲ ತಂಪಾತ್. ಮಳೆಗಾಲ ಅಂದ್ರೆ ನಂಗೆ ತುಂಬಾ ಇಷ್ಟ. ಮಳೆ ನೀರಿನಿಂದ ಬೆಳೆಗೆ ಭಾರಿ ಉಪಕಾರ ಆತ್. ಮಳೆ ಜಾಸ್ತಿ ಬಂದ್ರೆ ರಸ್ತೆ ಹಂಗೆ ನೀರು ನಿಲ್ಲತ್. ಮಳೆ ನೆನೆಸ್ಕೊಂಡ್ರೆ ಜ್ವರ ಬತ್ತದ್. ಸಣ್ಣ ಮಕ್ಳು ಮಳೆಯಲ್ಲಿ ಆಟ ಆಡುತ್ತರು. ಗುಡುಗು ಮಿಂಚು ಬಪ್ಪತ್ತಿಗೆ ಜಾಗೃತಿ ಇರ್ಬೇಕು. ಮಳೆಗಾಲದಲ್ಲಿ ಬಿಸಿ ಬಿಸಿ ಚಾ ಕುಡಿಕೆ ಭಾರಿ ಲಾಯಕ್ಕಾತ್. ಧನ್ಯವಾದಗಳು.
0: ಹವ್ಯಕ ಕನ್ನಡ. ಹವ್ಯಕ ಕನ್ನಡವು ಒಂದು ಪ್ರಮುಖ ಪ್ರಾದೇಶಿಕ ಉಪಭಾಷೆಯಾಗಿದೆ. ಇದನ್ನು ಮುಖ್ಯವಾಗಿ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ವಾಸಿಸುವ ಹವ್ಯಕ ಸಮುದಾಯದವರು ಮಾತನಾಡುತ್ತಾರೆ. ಇದರ ಉಚ್ಚಾರಣೆ ಮತ್ತು ಪದಪ್ರಯೋಗವು ಸಾಮಾನ್ಯ ಕನ್ನಡಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ.
1: ನಮ್ಮ ಶಾಲಾ ವಿದ್ಯಾರ್ಥಿಗಳಾದ 6ನೇ ತರಗತಿಯ ಮಾನ್ವಿ ಭಟ್ ಹಾಗೂ ಅಭಿರಾಮ್ ಕೆ ಭಟ್ ಇವರು ಹವ್ಯಕ ಕನ್ನಡದಲ್ಲಿ ಕಲ್ಪವೃಕ್ಷದ ಬಗ್ಗೆ ಪ್ರಸ್ತುತಪಡಿಸಲಿದ್ದಾರೆ.
6: ಎಲ್ಲರಿಗೂ ನಮಸ್ಕಾರ. ನಾನು ಈಗ ಹವ್ಯಕ ಕನ್ನಡದಲ್ಲಿ ಮಾತಾಡಲಿದ್ದೆ. ನಮಗೆಲ್ಲ ಗೊಂತಿಪ್ಪ ಹಾಗೆ ತೆಂಗಿನ ಮರದ ತುಂಬಾ ಪ್ರಯೋಜನ ಇದ್ದು, ಹಾಗಾಗಿ ತೆಂಗಿನ ಮರವ ನಾವು ಕಲ್ಪವೃಕ್ಷ ಹೇಳಿ ಹೇಳ್ತು. ತೆಂಗಿನ ಮರ ಯಾವಾಗಲೂ ತೆಂಗಿನಕಾಯಿಗೆ ಪ್ರಸಿದ್ಧ. ನಮಗೆ ಅಡಿಗೆಗೆ ತೆಂಗಿನಕಾಯಿ ಬೇಕೇ ಬೇಕು. ಕೊದಿಲು, ಮೇಲಾರ, ಮೆಣಸ್ಕಾಯಿ, ಅವಿಲು, ತಂಬುಳಿ ಅಂತ ಮಾಡ್ತಾರೂ ನಮಗೆ ತೆಂಗಿನಕಾಯಿ ಇಲ್ಲದೆಡಿಯ. ಒಣಗಿದ ತೆಂಗಿನಕಾಯಿಗೆ ಎಂಗಳ ಭಾಷೆಯಲ್ಲಿ ಗೋಟುಕಾಯಿ ಹೇಳುದು. ಈ ಗೋಟುಕಾಯಿಂದ ನಮಗೆ ತೆಂಗಿನೆಣ್ಣೆ ಮಾಡ್ಲಾವ್ತು. ಹಾಗೆಯೇ ಗೋಟುಕಾಯಿ ಚಟ್ನಿ ಹೊಡಿ ಕೂಡ ಲಾಯಕ್ಕಾವ್ತು. ಇನ್ನು ಬೊಂಡ ಅಂತೂ ನಮ್ಮ ದೇಹದ ಉಷ್ಣಾಂಶ ಕಮ್ಮಿ ಮಾಡ್ಲೆ ತುಂಬಾ ಉಪಕಾರ ಆವ್ತು. ಬೊಂಡ ದೇವರ
7: ನಿಲ್ಲು ನಿಲ್ಲು, ಆನು ಹೇಳ್ತೆ. ಬೊಂಡ ದೇವರ ಅಭಿಷೇಕಕ್ಕೂ ಬೇಕಾವ್ತು. ಇದಿಷ್ಟು ತೆಂಗಿನ ಫಲದ ಬಗ್ಗೆ ಹೇಳಿರೆ, ತೆಂಗಿನ ಮರಂದಲೂ ನಮಗೆ ತುಂಬಾ ಉಪಯೋಗ ಇದ್ದು, ಹಸಿ ಮಡಲಿನ ನಾವು ಭೂತಾರಾಧನೆಯಲ್ಲಿ ವೇಷಭೂಷಣಕ್ಕೆ ಉಪಯೋಗಿಸುತ್ತವು. ಹಸಿ ಮಡಲಿಂದ ಆಟ ಸಾಮಾನು ಎಲ್ಲ ತಯಾರು ಮಾಡ್ಲಾವ್ತು. ಒಣಗಿದ ಮಡಲಿಂದ ನಾವು ಕಸ ಉಡುಗಲೆ ಹಿಡ್ಸೂಡಿ ಮಾಡ್ಲಾವ್ತು. ನಮ್ಮ ಹಳ್ಳಿ ಮನೆಯಲ್ಲಿ ಒಲೆಗೆ ಕಿಚ್ಚು ಹಿಡಿಸುಲೆ ಮಡಲು ತುಂಬಾ ಉಪಯೋಗಿಸುತ್ತವು. ಹಾಗೆ ಬಿಸಿನೀರು ಕೊಟ್ಟಗೆಲಿ ಬಿಸಿನೀರು ಕಾಸುಲದೆ ಮಡಲು ಬೇಕಾವ್ತು. ಗಣಪತಿ ಹೋಮದ ಸಂದರ್ಭದಲ್ಲಿ ಹೋಮಕುಂಡಕ್ಕೆ ಹಾಕುಲುದೆ ಮಡಲಿನ ಕಟ್ಟ ತಯಾರು ಮಾಡ್ತವು. ಅದಕ್ಕೆ ಶಾಕೋಲು ಹೇಳಿ ಹೇಳ್ತವು. ಬಿದ್ದ ಮರದ ತುಂಡುಗಳ ಮನೆ ಮಾಡಿಂಗೆ ಪಕ್ಕಾಸು ಅಡ್ಡ ಎಲ್ಲ ಮಾಡ್ಲೆ ಉಪಯೋಗಿಸುತ್ತವು. ಕುಂಬಾದ ಮರ ಆದರೆ ಒಲೆಗೆ ಹೇಳಿ ಮಾಡಿಸಿದ ಸೌದ್ಯಾವ್ತು. ತೆಂಗಿನ ಮರಂದ ಬೀಳುವ ಸಣ್ಣ ಸಣ್ಣ ಎಳತ್ತು ಕಾಯಿಗೆ ಚೆಂಡುಪ್ಪಾಳೆ ಹೇಳ್ತವು. ಚರ್ಮ ರೋಗಂಗ ಎಲ್ಲ ಕಮ್ಮಿ ಆವ್ತು. ಹೀಗೆ ತೆಂಗಿನ ಮರದ ಎಲ್ಲ ಭಾಗಗಳಲ್ಲಿಯೂ 10 ಹಲವು ಉಪಯೋಗಂಗ ಇದ್ದು. ಧನ್ಯವಾದಂಗ.
0: ಕರ್ನಾಟಕದ ಹಳೆಯ ಮೈಸೂರು ಭಾಗದ ಕುಂಬಾರರು ಕುಂಬಾರ ಭಾಷೆಯನ್ನು ಮಾತನಾಡುತ್ತಾರೆ. ಇದೀಗ 6ನೇ ತರಗತಿಯ ಸನ್ನಿಧಿ ಜಿ ಕುಲಾಲಿವರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಕುಂಬಾರ ಕನ್ನಡದಲ್ಲಿ ಪ್ರಸ್ತುತಪಡಿಸಲಿದ್ದಾರೆ.
8: ನಾನು ಸನ್ನಿಧಿ. ನಾನೇ ಈಗ ಕುಂಬಾರ ಆರೆ ಭಾಷೆಯಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಜಿ ಅವರ ಬಗ್ಗೆ ಒಂದು 2 ಸಾಲು ಹೇಳುಲ್ಲೆ. 1968 21ನೇ ಧರ್ಮಾಧಿಕಾರಿಯಾಗಿದ್ದು ಅಧಿಕಾರ ವಹಿಸಿದ್ರು. ಅವರ ಮುಂದೆ ತುಂಬೇ ಸವಾಲು ಬಂದಡೆಲ್ಲ ಅವರು ತೋರಿಸಿದ ಧೈರ್ಯನೇ ಅವರ ಇಂದು ವಿಶ್ವ ಪ್ರಖ್ಯಾತನಾಗಿದ್ದು ಮಾಡಿತು. ಪೀಠ ಬರಕ್ಕೂ ಮುಂದೆ ಅವರ ಪರಂಪರೆ ಪಾಲಿಸಿದ ಕೆಲಸ ವಹಿಸಿಕೊಂಡು ಬಂದರು. ವೀರೇಂದ್ರ ಹೆಗ್ಡೆಜಿ ಅವರು ನೋಡಿದ ರೀತಿ ಇಂದು ಧರ್ಮಸ್ಥಳ ಜಗತ್ತಲ್ಲಿ ವರ್ಣನೆಗೊಂಡಿತು. ಅನ್ನದಾನ, ಅಭಯದಾನ, ವಿದ್ಯಾದಾನ ಎಂದಿದೆ ವಿವಿಧ ದಾನಲಿ ಪರಂಪರೆ. ಧರ್ಮಸ್ಥಳ ತುಂಬೇ ಅಭಿವೃದ್ಧಿ ಆಯಿತು. ಧನ್ಯವಾದ.
0: ಮಂಗಳೂರು ಕನ್ನಡ. ಮಂಗಳೂರು ಕನ್ನಡ ಎಂಬುದು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಬಳಕೆಯಲ್ಲಿರುವ ಕನ್ನಡದ ಪ್ರಮುಖ ಪ್ರಾದೇಶಿಕ ಉಪಭಾಷೆಗಳಲ್ಲಿ ಒಂದಾಗಿದೆ. ಇದೀಗ 6ನೇ ತರಗತಿಯ ಸುರಾನಿ ಬಿಎಸ್ ಇವರು ಮಂಗಳೂರಿನಲ್ಲಿ ಪ್ರಸಿದ್ಧವಾಗಿರುವ ಮೀನುಗಾರಿಕೆಯ ಕುರಿತು ಮಂಗಳೂರು ಭಾಷೆಯಲ್ಲಿ ಅಭಿವ್ಯಕ್ತಪಡಿಸಲಿದ್ದಾರೆ.
9: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುರಾನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಂತ ಗೊತ್ತುಂಟಾ, ನಾನು ಇವತ್ತು ಮೀನಿನ ಕುರಿತು ಮಾತಾಡಲು ಬಂದಿದ್ದೇನೆ. ನಮ್ಮ ಕರಾವಳಿ ಭಾಗವು ಮೀನುಗಾರಿಕೆಗೆ ತುಂಬಾ ಪ್ರಸಿದ್ಧಿಯಾಗಿದೆ. ಇಲ್ಲಿನ ಜನರಿಗೆ ಮೀನು ಇಲ್ಲದಿದ್ದರೆ ಆಗುವುದೇ ಇಲ್ಲ. ಭೂತೈ, ಬಂಗುಡೆ, ಅಂಜಲ್, ಸಿಗಡಿ ಮುಂತಾದ ತಾಜಾ ಸಮುದ್ರ ಮೀನುಗಳು ಮಂಗಳೂರಲ್ಲಿ ಉಂಟು. ನಿಮಗೆ ಗೊತ್ತುಂಟಾ, ನಮ್ಮ ಮೀನುಗಾರರು ಸಮುದ್ರಕ್ಕೆ ಹೋಗಿ ಕಷ್ಟಪಟ್ಟು ಬಗೆ ಬಗೆಯ ತಾಜಾ ಸಮುದ್ರ ಮೀನುಗಳನ್ನು ತರುತ್ತಾರೆ ಮಾರಾಯರೇ. ಎಂತ ಗೊತ್ತುಂಟಾ, ನಮ್ಮ ಮೀನು ಮಾರ್ಕೆಟ್ನಲ್ಲಿ ಭಾರಿ ಚೊರೆಪಟ್ಟು ಮಾರೆ. ಕಮ್ಮಿಗೆ ಕೊಡಿ ಕಮ್ಮಿಗೆ ಕೊಡಿ ಅಂತ ಜನರು ಕೇಳುತ್ತಾರೆ. ಕಡಿಮೆಗೆ ಕೊಟ್ರೆ ಲಾಸ್ ಯಾರಿಗೆ? ನಮಗೆ ಅಲ್ವಾ. ಮತ್ತೆ ನಾನು ಅವರಿಗೆ ಸರಿ ಬೈದೆ, ಆದ್ರೆ ಅವರನ್ನು ನಾನು ಹೇಗಾದರೂ ಮಂಗ ಮಾಡಿ ಕಳಿಸಿದೆ ಆಯ್ತಾ. ನಿಮಗೆ ಗೊತ್ತಿಲ್ವಾ, ನಮ್ಮ ಮಂಗಳೂರಿನವರು ಎಷ್ಟು ಹುಷಾರು ಗೊತ್ತುಂಟಾ? ಮತ್ತೆ ಬರುವಾಗ ಅವರದ್ದು ಅದೇ ರಾಗಮರೆ. ಅವರಿಗೆ ಎಂತ ಗೊತ್ತುಂಟು ನಮ್ಮ ಕಷ್ಟ ಅಲ್ವಾ? ಈ ಎರಡು ಮಾತುಗಳನ್ನು ಮಂಗಳೂರು ಕನ್ನಡದಲ್ಲಿ ಮಾತಾಡಿ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು.
0: ಉತ್ತರ ಕರ್ನಾಟಕದ ಪ್ರಾದೇಶಿಕ ಕನ್ನಡವು ತನ್ನದೇ ಆದ ವಿಶಿಷ್ಟ ಪದಪ್ರಯೋಗ, ಉಚ್ಚರಣೆ ಮತ್ತು ಮಾತಿನ ದಾಟಿಯನ್ನು ಹೊಂದಿದೆ. ರಾಯಚೂರು, ಕೊಪ್ಪಳ, ಬಾಗಲಕೋಟೆ ಇನ್ನೂ ಮುಂತಾದ ಪ್ರದೇಶಗಳಲ್ಲಿ ಮಾತನಾಡುತ್ತಾರೆ. ಇದೀಗ 10ನೇ ತರಗತಿಯ ಅಕ್ಷರ್ ಹಳೆಮನೆ ಇವರು ಉತ್ತರ ಕನ್ನಡದ ಭಾಷೆಯಲ್ಲಿ ಹಾಸ್ಯದ ಮಾತುಗಳನ್ನಾಡಿ ಮನರಂಜಿಸಲಿದ್ದಾರೆ.
10: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರಾಮೀರ್ ಅನ್ಕೊಂತೀನಿ. ನಾನು ರಾಯಚೂರು ಹುಡುಗ. ರಾಯಚೂರು ಅಂದ್ರೆ ನೆನಪಾಗೋದು ಬಿಸಿಲು, ಕರಿಮಣ್ಣು ಮತ್ತೆ ಕರಿ ಜನ. ರಾಯಚೂರು ಅಂದ್ಮೇಲೆ ಒಂದು ಮಾತೈತೆ. ಒಂದು ಬೇರೆ ಒಬ್ಬತ್ತ ಕುರುಡ ಬಸ್ಸಾಗ ರಾಯಚೂರಿಗೆ ಬರಕತ್ತಿದ್ನಂತ. ಬಸ್ ಬಂದು ನಿಂದ್ರಿಸಿ ಚಿಸ್ ಅಂತ ಸೌಂಡ್ ಮಾಡಿತ್ತು. ಸೌಂಡ್ ಕೇಳಿ ಕುರುಡುಗ ಬಸ್ ನಿಂದ್ರಿಸೇತಪ್ಪ ಅಂತ ಗೊತ್ತಾಯಿತು. ಯಾವ್ರು ಬಂದದ ಅಂತ ಕೇಳಾಕ ಹೊರಗೆ ತಲೆ ಹಾಕಿ ದಾರಿಗೆ ಹೋಗೋನ್ನ ಕೇಳ್ದ. ಅಣ್ಣ, ಇದು ಯಾವ್ರಣ ಅಂತ. ಯಾರನ್ನ ಕೇಳಿದ್ನೋ? ಆತ ರಾಯಚೂರಿನತ್ತ. ಬೋರ್ಡಾಗ ಏನು ಬರ್ದ ಕಾಣಲ್ಲೇನಲಿ ಅಂತಂದ. ಕುರುಡ ಪಾಪ, ಹೌದಣ್ಣ ಕಾಣದಿಲ್ಲ ನೋಡು ಅಂತಂದ. ನಮ್ಮತ್ತ ಸಿಟಿಗೇರಿಬಿಟ್ಟ. ಏನಲೇ ಎದ್ರು ಮಾತಾಡ್ತೆ, ನೋಡ್ಕೊಂಡು ಮಾತಾಡಕ್ ಬರಲ್ಲೇನು ಅಂತ ಗದರಿಸಿ ಕೇಳಿದ. ಇಲ್ಲಣ್ಣ, ನೋಡ್ಕೊಂಡು ಮಾತಾಡಕ್ ಬರಲ್ಲ ಅಂತ ಪಾಪ ಕುರುಡ ಮತ್ತೆ ಅಂದ. ಪಗಾಪ, ನಮ್ ರಾಯಚೂರತ್ತ ಬಯ್ಯಕ ಶುರು ಮಾಡಿದ ನೋಡ್ರಿ. ಹಂಗ ಹಿಂಗ ಬೈಲಿಲ್ಲ, ಕೇಳಿದವನ್ ಕಿವಿ ಉದುರು ಬಿಡ್ಬೇಕು. ಅವಾಗ ಬಸ್ಸಾಗಿರೋರಿಗೆ ಎಲ್ಲರಿಗೂ ಬೋರ್ಡ್ ನೋಡ್ಲಾರ್ದಾನೆ ಅರ್ಥ ಆಯ್ತಂತ ಬಯ್ಯ ಮಂದಿ ಬಂದಾರಂದ್ರೆ ರಾಯಚೂರು ಬಂತು. ನಮ್ ಕಡೆ ಚಾಕುಡೆ ಹುಚ್ಚು ಬಾರಿ. ಒಂದ್ಸತಿ ದಾರೆಗೊಂಟಿದ್ದೆ, ಇನ್ನೊಬ್ಬತ್ತ ನನ್ ಮುಂದ ಬರಕತ್ತಿದ್ದ. ನಾನು ಕೇಳಿದೆ, ಏನಣ್ಣ ಎಲ್ಲಿಗೊಂಟಿದಿ? ಎಲ್ಲಿಗಿಲ್ಲಲೇ, ಇಲ್ಲೇ ಚಾಕುಡೇಮಂತ ಅಂತ ಆತ ಅನ್ನಪ್ಪ. ನಾನು ಮೊಬೈಲ್ ನೋಡಿದೆ, ಟೆಂಪರೇಚರ್ 40 ಡಿಗ್ರಿ, ಟೈಮು ಮಧ್ಯಾಹ್ನ 1:23. ಆತನ ಮುಖ ನೋಡಿದೆ. ಚೂರು ಬಿಸಿ ಮಾಡ್ಕೊಂಡು ಕುಡಿಯೋಣ, ಹಂಗೆ ಕುಡಿದ್ರೆ ಬರೀ ICU ಆಗ್ತಾರಂತಂದೆ. ಇದನ್ನ ನಮ್ಮ ರಾಯಚೂರಾಗ ನಡೆದ್ರೆ ನಮ್ಮಣ್ಣ ರಿಲ್ಯಾಕ್ಸ್ ಮಾಡಕ್ ಹೋಗತ್ತಾನ ಅಂತಾರ. ಇದೇ ಮಲ್ನಾಡಾಗ ನಡೀಲಿ ನೋಡಮ್. ಮಧ್ಯಾಹ್ನ ಸುಡಾ ಬಿಸಿಲಾಗಿ ಅವನ ಚಹಾ ಕುಡಿಯಕತ್ತಾನಂದ್ರೆ ಅದಕ್ಕೆ ರಿಲ್ಯಾಕ್ಸ್ ಮಾಡಕತ್ತಾನ ಅನ್ನಲ್ಲ, ಆಸ್ಪತ್ರೆಗೆ ಹೋಗಕ್ಕೆ ರೆಡಿ ಆಕತ್ತಾನ ಅಂತಂತಾರ. ಇನ್ನೊಂದು, ನಮ್ಮನೀಗ ಒಂದ್ಸಲ ಬೀಗರು ಬಂದಿದ್ರು. ನಮ್ಮ ತಾತ ಅವ್ರು ಬಂದಿದ್ದು ನೋಡಿ ಬೀಗರು ಬಂದಾರ, ನಾಲ್ಗಿ ಸುಡ್ರಲ್ಲಿ ನಾಲ್ಗಿ ಸುಡ್ರಿ ಅಂತಂದ. ಬೀಗರು ಬೆಂಗಳೂರವರು. ನಮ್ಮ ತಾತ ಹೇಳಿದ್ ಕೇಳಿ ಎದುರುಬಿಟ್ರು. ನಾಲ್ಗಿಗ ತ್ರಿಶಿರ ಚುಚ್ಕೊಂಡಂಗ ಏನನ ಮಾಡಿಸ್ತಾರೇನಪ್ಪ ಅಂತ ಅಂಜ್ಕೊಂಡ್ರು. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮವ್ವ ಟ್ರೇ ತಾಂಬಂದ್ಲು, ಚೂರು ಬಗ್ಗಿ ಬರೀ ಚಾ ವಾಟೆ ಕೊಟ್ಲು. ಅವಾಗ ಬೀಗರಿಗೆ ಅರ್ಥ ಆಯ್ತಂತ, ನಾಲ್ಗಿ ಸುಡೋದಂತಂದ್ರೆ ಬರೀ ಚಾ ಕುಡಿಯೋದಷ್ಟೇ. ಚೂರು ಹೊತ್ತಾದ್ಮೇಲೆ ಊಟ ತಂದು ಕೊಟ್ಲು. ಏನ್ ವೆರೈಟಿ ಅಂತೀರ್ರಿ, ರೊಟ್ಟಿ, ಉಂಚೆಕಾರ, ಪುಂಡೆ ಪಲ್ಲೆ, ಷಂಡಿಗಿ, ಅನ್ನ, ಪಾಲಕ್ ಸಾರು, ಏನೇನೋ ಮಾಡಿದ್ಲು. ನಮ್ ಬಂದ್ ಬೀಗರು ನಮ್ ಕಡೆ ಊಟ ತಿನ್ನೋಷ್ಟೊತ್ತಿಗ 3 ಗ್ಲಾಸ್ ನೀರು, 4 ಗುಲಾಬ್ ಜಾಮೂನ್ ತಿಂದಿದ್ರು. ಜಾಮೂನ್ ತಿಂದಾರಂತಂದ್ರೆ ಸ್ವೀಟ್ ಚೊಲೋ ಐತಂತ ಅರ್ಥ ಆಗ್ತದ. ಆದ್ರೆ 3 ಗ್ಲಾಸ್ ನೀರು ಕುಡಿದಿದ್ ನೋಡಿ ನಮಗೆ ಪಾಪ ಅನ್ಸಿತ್ತು, ನಾವು ಇಷ್ಟು ಖಾರ ಅಡುಗೆ ಮಾಡ್ತೀವೇನ್ರಿ ಅಂತ. ಊಟ ಆದ್ಮೇಲೆ ಮತ್ತೆ ಚಾ ತಂದ್ಕೊಟ್ಲು ನಮ್ಮವ್ವ. ಬೀಗರು ಹೇಳಿದ್ರು, ಅಕ್ಕವ್ರೆ ನಾವು ಅವಾಗಲೇ ಚಾ ಕುಡಿದ್ವಲ್ಲ, ಅದು ಊಟದಕ್ಕಿಂತ ಮೊದಲು ಕುಡಿದ್ರಲ್ಲ ಅಂತ ನಮ್ಮವ್ವ ಮತ್ತೆ ಅಂದ್ಲು. ಬೀಗರಿಗ ಚಿಂತೆ ಆಯ್ತು, ಇವ್ರೇನಪ್ಪ ಗುಳಿಗೆ ಕೊಟ್ಟಂಗ ಕೊಡಕತ್ತಾರಲ್ಲ, ಊಟ ಆದ್ಮೇಲೊಂದು ಮೊದಲೊಂದು ಅಂತ ಅನ್ಕೊಂಡ್ರು. ಇಂಥವೆಲ್ಲ ನಮ್ಮ ಕಡೆ ಸಾಮಾನ್ಯ. ಇನ್ನ ಹೇಳಕ್ ಹೋದ್ರೆ ನಿಮ್ ಇಡೀ ದಿನ ತಾಂತೀನಿ. ಅವಕಾಶ ಕೊಟ್ಟದಕ್ಕ ಧನ್ಯವಾದಗಳು.
0: ಕನ್ನಡವನ್ನು ಕಲಿಯುವುದರಿಂದ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಕನ್ನಡ ಮಾತನಾಡುವುದು, ಓದುವುದು ಮತ್ತು ಬರೆಯುವುದು ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯವಾಗಿದೆ. ನಾವು ಕನ್ನಡವನ್ನು ಪ್ರೀತಿಸಿ ಗೌರವಿಸಿ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಬೇಕು.
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ದೀಪ್ತಿ, ಲಿಖಿತಾ, ಮನಸ್ವಿ ಎನ್ಎಸ್, ಸನ್ನಿಧಿ ಜಿ ಕುಲಾಲ್, ಅಭಿರಾಮ್ ಕೆ ಭಟ್, ನಿಶಿಕಾ ವೈ ಪೂಜಾರಿ, ನಿಧಿ ಆರ್ಕೆ, ಸುರಾನಿ ಬಿಎಸ್, ಮಾನ್ವಿ ಭಟ್, ಅಕ್ಷರ್ ಹಳೆಮನೆ. ನಿರೂಪಣೆಯಲ್ಲಿ ಆದ್ಯಾ ಎನ್ವಿ ಹಾಗೂ ಸಪ್ತಮಿ ಎಂಎಸ್.
0: ನಮ್ಮ ಕಾರ್ಯಕ್ರಮವನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ
1: ಸಿರಿಗನ್ನಡಂ ಗೇಲ್ಗೆ ಸರಿಗನ್ನಡಂ ಬಾಳ್ಗೆ ಕನ್ನಡವೇ ಸತ್ಯ ಕನ್ನಡವೇ ನೀತಿ.

ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ,
0: ಜವಾಬ್ದಾರಿ ನಿಭಾಯಿಸ್ತೀವಿ. ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರು. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಲ್ಲಿಂದ್ಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದೀಯ?
1: ಮಾಮ ನೋ ಶೇರಿಂಗ್.
0: ಏನಾದರೂ ಸ್ಪೆಷಲ್? ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ 10 ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

ನಾವಿವತ್ತು ಸಿನಿರಾಗ ಸಂಚಿಕೆಯ ಭಾಗವಾಗಿ ಆಯೋಜಿತವಾಗಿರುವಂತಹ ಎಸ್ಡಿಎಂ ಸಂವಾದ ವಿಶೇಷ ಕಾರ್ಯಕ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂ ಪತ್ರಿಕೋದ್ಯಮ ಸಮೂಹ ಸಂವಹನ ವಿಭಾಗದ ಎಲೆಕ್ಟಿವ್ ತರಗತಿಯ ವಿದ್ಯಾರ್ಥಿಗಳು ಮತ್ತು ತಜ್ಞರು ಇದ್ದಾರೆ. ಈ ವಿಶೇಷ ಸಂವಾದ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಆಶಯ ಏನಂದ್ರೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆದಿರುವಂತಹ ಕನ್ನಡದ ಬಹಳ ಮುಖ್ಯವಾದ ನಟ ಅನಂತ್ ನಾಗ್ ಅವರ ಪ್ರತಿಭಾನ್ವಿತ ಐಡೆಂಟಿಟಿ, ಅವರನ್ನ ಯಾಕೆ ನಾವು ವರ್ತಮಾನದಲ್ಲಿ ನೆನಪಿಸಿಕೊಂಡು ಅವರ ಕಾಂಟ್ರಿಬ್ಯೂಷನ್ಸ್ ಅನ್ನ ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನುವ ಕೇಂದ್ರ ಆಶಯವನ್ನ ದೃಷ್ಟಿಯಲ್ಲಿರಿಸಿಕೊಂಡು ಈ ಕಾರ್ಯಕ್ರಮವನ್ನ

ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಅದರ ಆಧಾರದ ಮೇಲೆ ನಮ್ಮ ಚರ್ಚೆ ಮುಂದುವರಿಯಲಿದೆ. ಅನಂತನಾಗ್ ಅಂದ ತಕ್ಷಣನೇ ನನಗೆ ಮುಖ್ಯ ಆಗೋದು ಏನು ಅಂದ್ರೆ, ಅವರು ಹೊಸ ಅಲೆಯ ಮತ್ತು ಕಮರ್ಷಿಯಲ್ ಸಿನಿಮಾಗಳನ್ನ ಬ್ಲೆಂಡ್ ಮಾಡಿ ಒಂದು ಹೊಸದಾದ ಅಭಿನಯ ಸಂವೇದನೆಯನ್ನ ದಾಟಿಸುವಲ್ಲಿ ಯಶಸ್ವಿಯಾದ ನಟ ಅಂತ ನನಗೆ ನೆನಪಾಗುತ್ತೆ. ಬಹಳ ಸಂದರ್ಭಗಳಲ್ಲಿ ಏನಾಗುತ್ತೆ, ಕನ್ನಡವೂ ಸೇರದಂತೆ ಭಾರತದ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳಿದಾರಲ್ಲ, ಅವರೆಲ್ಲರೂ ತಮ್ಮ ವೃತ್ತಿಯಾನವನ್ನ ಶುರು ಮಾಡಿದ್ದು ಹೊಸ ಅಲೆಯ ಸಿನಿಮಾಗಳಿಂದಲೇ. ಹೊಸ ಅಲೆಯ ಸಿನಿಮಾಗಳ ಮುಖಾಂತರ ತಮ್ಮ ವೃತ್ತಿಯಾನ ಶುರು ಮಾಡಿ ನಂತರದಲ್ಲಿ ಕಮರ್ಷಿಯಲ್ ಅಂದ್ರೆ ನೀವೇನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಏನ್ ಕರೀತಿರಲ್ಲ, ಅಲ್ಲಿ ತುಂಬಾ ಭಿನ್ನವಾಗಿರುವಂತಹ ಸಿನಿಮಾಗಳಲ್ಲಿ ಅಭಿನಯಿಸಿ ಜನಮನವನ್ನ ಗೆದ್ದಿದ್ದಾರೆ. ಅದರಲ್ಲಿ ಆ ವಲಯದಲ್ಲಿ ನನಗೆ ಅನಂತನಾಗ್ ಪ್ರಮುಖವಾದ ಹೆಸರು ಅಂತ ಅನ್ಸುತ್ತೆ. ಅವರ ಜರ್ನಿ ಶುರುವಾಗಿದ್ದು ಹೊಸಾಲಯ ಸಿನಿಮಾಗಳ ಮುಖಾಂತರ ಅಂತ ನಾನು ಈಗಾಗಲೇ ಹೇಳಿದೆ. ಹೊಸಾಲಯ ಸಿನಿಮಾ ಅಂತಂದ್ರೆ ಹಿಂದಿಯಲ್ಲಿ ಅಂಕುರ್ ಅಂತ ಒಂದು ಸಿನಿಮಾ ಇದೆ, ಅವರು ಶ್ಯಾಮ್ ಬೆನಗಲ್ ಡೈರೆಕ್ಟ್ ಮಾಡಿದಂತ ಸಿನಿಮಾ. ಆ ಸಿನಿಮಾ ಏನ್ ಹೇಳುತ್ತಂತಂದ್ರೆ, ಇಡೀ ಅಸಮಾನತೆಯ ಜಗತ್ತನ್ನ ಕಂಡರಿಸಿ ಸಮಾನತೆಯ ಕಡೆಗೆ ಇಡೀ ಸಮಾಜ ಮುಂದುವರಿಬೇಕು ಅನ್ನುವಂತ ತತ್ವವನ್ನ ಆ ಸಿನಿಮಾ ಕಾಣಿಸುವಲ್ಲಿ ಯಶಸ್ವಿ ಆಯ್ತು. ಆ ತರದ ಅನೇಕ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ರು. ಅದ್ರ ಜೊತೆಗೆ ನನಗೆ ಇಲ್ಲಿ ಪ್ರಸ್ತಾಪ ಮಾಡಬಹುದಾದಂತ ಆರಂಭಿಕ ಪ್ರಯೋಗದ ಹೆಸರು ಸಂಕಲ್ಪ, ನಂಜರಾಜ ಅರಸು ಅವರು ನಿರ್ದೇಶನ ಮಾಡಿದ ಸಿನಿಮಾ. ಅವರು ಅಂದ್ರೆ ನಂಬಿಕೆ ಮತ್ತು ವೈಚಾರಿಕ ಜಗತ್ತನ್ನ ಮೊದಲ ಬಾರಿಗೆ ಕನ್ನಡದಲ್ಲಿ ಅಥೆಂಟಿಕ್ ಆಗಿ ಪ್ರೆಸೆಂಟ್ ಮಾಡಿದಂತ ಸಿನಿಮಾ ಅದು. ಇವತ್ತಿಗೂ ಕೂಡ ಅದಿದೆ, ಅಂದ್ರೆ ದೇವರನ್ನ ನಂಬಬೇಕಾ ಬೇಡವಾ, ನಂಬಿಕೆ ಜೊತೆ ಇರಬೇಕಾ ಬೇಡವಾ, ವೈಚಾರಿಕತೆ ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅನ್ನೋದೊಂದು ಇವತ್ತಿಗೂ ಇರೋದ್ರಿಂದ ನನಗೆ ಅವರ ಸಂಕಲ್ಪ ಸಿನಿಮಾ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ನನಗೆ ತರಾಸು ಅವರ ಕಾದಂಬರಿ ಆಧರಿಸಿದ ಹಂಸಗೀತೆ ಸಿನಿಮಾ ವಿಶೇಷವಾದ ಪ್ರಭಾವವನ್ನ ಮೂಡಿಸಿತ್ತು ಕನ್ನಡದಲ್ಲಿ. ಅದು ಕನ್ನಡದ ಬಹಳ ಪ್ರಮುಖವಾದ ಸಂಗೀತಾತ್ಮಕ ಚಿತ್ರ ಅಂತ ನಾನು ಕರಿತೀನಿ, ಯಾಕಂದ್ರೆ ಬಾಲ ಮುರುಳಿ ಕೃಷ್ಣ ಅವರು ಆ ಸಿನಿಮಾಕ್ಕೆ ಸಂಗೀತ ನೀಡಿದ್ರು. ತುಂಬಾ ಮಹತ್ವ, ನಾವು ಬಹಳ ಸಲ ಬಾಲಿವುಡ್ ಸಿನಿಮಾಗಳನ್ನೇ ರೆಫರ್ ಮಾಡ್ತೀವಿ, ಅಂದ್ರೆ ಹೆಚ್ಚು ಗೀತೆಗಳನ್ನು ಒಳಗೊಂಡಂತ ಸಿನಿಮಾ ಯಾವ್ದು ಅಂತಂದ್ರೆ ಹಮ್ ಆಪ್ಕೆ ಹೈ ಕೌನ್ ಅಂತ ಹೇಳ್ತೀವಿ, ಮೈನೆ ಪ್ಯಾರ್ಕೆ ಅಂತ ಒಂದು ಹಿಂದಿ ಸಿನಿಮಾನ ರೆಫರ್ ಮಾಡ್ತೀವಿ. ಕನ್ನಡದಲ್ಲಿ ಯಾವ್ದಂದ್ರೆ ಪ್ರೇಮಲೋಕ ಅಂತ ಹೇಳ್ತೀವಿ, ರಣಧೀರ ಅಂತ ಹೇಳ್ತೀವಿ. ಹಂಗಲ್ಲ ಅಂದ್ರೆ ನೀವು ಹಂಸಗೀತೆ ಅನ್ನುವಂತ ಹೊಸ ಅಲೆಯ ಸಿನಿಮಾವನ್ನು ನಿರ್ದೇಶಿಸಿದವರು ಜಿ ವಿ ಅಯ್ಯರ್ ಅವರು. ಆ ಜಿ ವಿ ಅಯ್ಯರ್ ಅವರ ನಿರ್ದೇಶನದ ಆ ಸಿನಿಮಾದಲ್ಲೇ ತುಂಬಾ ಹತ್ತಕ್ಕಿಂತಲೂ ಹೆಚ್ಚು ಹಾಡುಗಳಿದ್ವು. ಆ ಸಂಗೀತವನ್ನು ನೀಡಿದ್ದು ಬಾಲಮುರಳಿ ಕೃಷ್ಣ ಅವರು ಸ್ವತಃ ಅವರು ಬಾಲಮುರಳಿ ಕೃಷ್ಣ ಅವರು ಅದರಲ್ಲಿ ಹಾಡಿದ್ದಾರೆ.

ಮತ್ತೆ ಅಲ್ಲಿ ಬಿ ಕೆ ಸುಮಿತ್ರ ಅನ್ನುವಂಥವ್ರು ಕೂಡ ಆ ಕಾಲದ ಹೊಸ ಪ್ರತಿಭೆ ಅದು. ನಂತರದಲ್ಲಿ ಭಾವಗೀತೆಯ ಪ್ರಪಂಚದಲ್ಲಿ ತುಂಬಾ ಹೆಸರು ಮಾಡಿದವರು ಅವರು. ಅವರ ಹಾಡುಗಳು ತುಂಬಾ ಮಹತ್ವದ್ದು ಅಂತ ಅನ್ಸುತ್ತೆ. ಅನಂತನಾಗ್ ಸಿನಿಮಾದಲ್ಲಿ ಸಂಗೀತಾತ್ಮಕ ಅಪ್ಪಟ ಶಾಸ್ತ್ರೀಯ ಅಂತ ಕರೆಯಬಹುದಾದಂತಹ ಗೀತೆಗಳು ಆ ಸಿನಿಮಾದಲ್ಲಿ ಮೂಡಿ ಬಂದವು. ಮುಖ್ಯವಾಗಿ ನಾನು ಹೇಳೋದು ಏನಂತಂದ್ರೆ, ಒಂದು ಸಂಗೀತಾತ್ಮಕ ಚಿತ್ರಗಳ ಪರಂಪರೆ ಕನ್ನಡದಲ್ಲಿ ಮುಂದುವರಿತು. ನಮಗೆ ಮಲಯ ಮಾರುತ ಅಂತ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಆಕ್ಟ್ ಮಾಡ್ತಾರೆ, ಕೆ ಎಸ್ ಎಲ್ ರವಿ ಅವರು ಅದನ್ನು ನಿರ್ದೇಶನ ಮಾಡ್ತಾರೆ. ತುಂಬಾ ಮಹತ್ವದ ಕಾಣಿಕೆಯಾಗಿ ಆ ಸಿನಿಮಾ ನಾವು ನೋಡಬಹುದು. ಇಲ್ಲಿ ಹಂಸಗೀತೆ ಅನಂತನಾಗ್ ಅವರ ತುಂಬಾ ಮಹತ್ವದ ಪ್ರತಿಭೆಯನ್ನು ಬಿಂಬಿಸಿದಂತ ಸಿನಿಮಾ ಆಗಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ನನಗೆ ಅಂದ್ರೆ ಶಾಸ್ತ್ರೀಯ ಸಂಗೀತ ಕಲಾವಿದರು ಸಿನಿಮಾಕ್ಕೆ ಬಂದಿದ್ದು ಒಂದು ವಿಶೇಷ ಸಂಗತಿ. ಆ ದೃಷ್ಟಿಯಿಂದ ಈ ಸಿನಿಮಾ ಶಾಸ್ತ್ರೀಯವಾಗಿಯೂ ಇಂಪಾರ್ಟೆಂಟ್, ಜನಪ್ರಿಯ ನೆಲೆಗಟ್ಟಿನಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಅದನ್ನ ಪರಿಗಣಿಸಬಹುದು. ಇದನ್ನು ಮುಂದುವರಿಸಿ ಹೇಳೋದಾದ್ರೆ, ಶಂಕರ್ ನಾಗ್ ಅವರು ಅಂದ್ರೆ ಅನಂತ್ ನಾಗ್ ಅವರ ತಮ್ಮ, ಇದಕ್ಕಿಂತ ಮುಂಚಿತವಾಗಿ ಹಂಸಗೀತೆ ಸಿನಿಮಾದ ಒಂದು ವಿಶೇಷ ಏನಂತಂದ್ರೆ, ಟೈಟಲ್ಸ್ಗಳು ಅಪಿಯರ್ ಆಗೋ ಕಾಲಕ್ಕೆನೆ, ಟೈಟಲ್ ಕಾರ್ಡ್ ಅಪಿಯರ್ ಆಗೋ ಕಾಲಕ್ಕೆನೆ ಆಲಾಪದ ಒಂದು ಗೀತೆ ಬರುತ್ತೆ. ಅದು ಆಲಾಪದ ಒಂದು ಫ್ರೇಮ್ ಹೆಂಗಿದೆ ಅಂತಂದ್ರೆ, ಅನಂತ್ ನಾಗ್ ಅವರ ವೃತ್ತಿ ಅನ್ನೋದ ಮುನ್ನುಡಿಯಾಗಿ ನೀವು ಗಮನಿಸಬಹುದು. ನೀವು ಯೂಟ್ಯೂಬ್ ಅಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಅದನ್ನಂದ್ರೆ ಅನಂತ ಶಕ್ತಿ ಇರುವಂತವರು ಸಾಧನೆಯ ಯಾನವನ್ನ ತುಂಬಾ ಸುದೀರ್ಘವಾಗಿ ಮುಂದುವರಿಸಿಕೊಂಡು ಒಂದು ಮಹತ್ವದ ಕಾಣಿಕೆಗಳನ್ನು ನೀಡಬಹುದಾದ ಒಂದು ಸಾಧ್ಯತೆಯನ್ನ ಆ ಸಂಗೀತ ಕಾಣಿಸುತ್ತೆ ನನಗೆ. ಇವತ್ತಿಗೂ ಕೂಡ ಅದು ತುಂಬಾ ವಿಶೇಷ ಅಂತ ಅನ್ಸುತ್ತೆ. ಹಾಗಾಗಿ ಶಾಸ್ತ್ರೀಯ ಸಂಗೀತ ಕಲಾವಿದರು ಕನ್ನಡ ಸಿನಿಮಾಕ್ಕೆ ಬಂದಿದ್ದು ಅದರ ಸಾಕ್ಷಿಯಾಗಿ ಬಾಲಮುರಳಿ ಕೃಷ್ಣ ನನಗೆ ವಿಶೇಷವಾಗಿ ಕಾಣೋದು. ಆ ಪ್ರತಿಭಾನ್ವಿತ ಐಡೆಂಟಿಟಿಯನ್ನ ಕಾಣಿಸುವ ಹೊಣೆಗಾರಿಕೆಯನ್ನು ಅನಂತನಾಗ್.

ಶಂಕರ್ನಾಗ್ ನಂತರದ ದಿನಗಳಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದಲ್ಲಿ ಮತ್ತೆ ಭೀಮಸೇನ್ ಜೋಶಿ, ಆ ಕಾಲದ ದೊಡ್ಡ ಶಾಸ್ತ್ರೀಯ ಸಂಗೀತ ಕಲಾವಿದರು, ಅವರು ಹಾಡ್ತಾರೆ ಇವರಿಗಾಗಿ, ಅನಂತನಾಗಿ ಹಾಡ್ತಾರೆ. ಇವತ್ತಿಗೂ ಕೂಡ ಅದು ಯೂಟ್ಯೂಬ್ ಅಲ್ಲಿ ಕೇಳಲ್ಪಡ್ತದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅದು ಇವತ್ತಿಗೂ ಜನಜನಿತ ಅಂತ ಅಂದ್ರೆ ಸಿನಿಮಾದ ಹಾಡಿನ ಮುಖಾಂತರ ಆ ಕಾಲಕ್ಕೆ ಜನಪ್ರಿಯವಾಗಿ ಇವತ್ತಿಗೂ ಕೂಡ ಅದು ಮತ್ತೆ ಗುಣಗಲ್ಪಡ್ತದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅನಂತನಾಗ್ ಅಲ್ಲಿ ಆ ಸಿನಿಮಾದಲ್ಲಿ ಆ ಸಿನಿಮಾದ ಹಾಡಿನಲ್ಲಿ ಕಾಣಿಸಿಕೊಳ್ತಾರೆ. ನನಗದು ಅನಂತನಾಗ್ ವಿಶೇಷತೆಯನ್ನ ಕುರಿತು ಮಾತನಾಡುವ ಕಾಲಕ್ಕೆಲ್ಲ ಚರ್ಚಿಸಲೇಬೇಕಾಗಿರುವಂತಹ ಗೀತೆಗಳು ಸಿನಿಮಾಗಳಿವು ಅಂತ ನನಗನ್ಸುತ್ತೆ.

ಮತ್ತೆ ಅವರ ಬೆಳದಿಂಗಳ ಬಾಲೆ, ನಾನು ಹೇಳಲೇಬೇಕಾಗಿರುವಂತ ಒಂದು ಸಿನಿಮಾದ ಹೆಸರು ಏನಂತಂದ್ರೆ ನೀವು ಗಮನಿಸಿರ್ಬೋದು, ಬೆಳದಿಂಗಳ ಬಾಲೆ ಅಂದ್ರೆ ಒಂದು ಮೌನದಲ್ಲಿ ಚಿತ್ರಕಥೆಯನ್ನ ಹೇಳಬಹುದು ಅನ್ನೋದನ್ನ ಕಮಲ್ ಹಾಸನ್ ಕನ್ನಡದಲ್ಲಿ ಆಕ್ಟ್ ಮಾಡಿ ತೋರಿಸಿದ್ದಾರೆ, ಅದರದೊಂದು ಪರಂಪರೆ ಇದೆ ನಮ್ಮಲ್ಲಿ. ಆಮೇಲೆ ನಾಯಕಿಯನ್ನು ಡಿಸಪಿಯರ್ ಮಾಡಿ ನಾಯಕ ತೊಡಲಾಡುವಂತ ಒಂದು ಪಾತ್ರದ ಮೊದಲ ಪ್ರಯೋಗವಾಗಿ ನನಗೆ ಬೆಳದಿಂಗಳ ಬಾಲೆ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನೀ ಯಾರು ನಾ ಅರಿಯನು ಅನ್ನುವಂತ ಹಾಡು ಬರುತ್ತೆ, ಅದು ಇವತ್ತಿಗೂ ಕೂಡ ತುಂಬಾ ಐಕಾನಿಕ್ ಹಾಡು ಅಂತ ನಾನು ಅದನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ ಗೀತೆಯನ್ನ ಗುಣಸಿಂಗ್, ಆ ಸಿನಿಮಾಕ್ಕೆ ಗುಣಸಿಂಗ್ ಅವರು ಸಂಗೀತ ನೀಡಿದ್ರು, ಎಸ್ ಪಿ ಬಿ ಅವರು ಹಾಡಿದ್ರು, ಲಿರಿಕ್ಸ್ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು

ಇವೆಲ್ಲ ಸಿನಿಮಾಗಳು ಮತ್ತೆ ಬಹಳ ಮುಖ್ಯವಾಗಿ ಏನಂದ್ರೆ ಅನಂತನಾಗ್ ಅವರ ವಿಶೇಷತೆ ಏನಂತಂದ್ರೆ ಮಧ್ಯಮ ವರ್ಗವನ್ನ ರೆಪ್ರೆಸೆಂಟ್ ಮಾಡಿ ಮಧ್ಯಮ ವರ್ಗದ ತೊಳಲಾಟಗಳನ್ನ ಕಾಣಿಸಿದಂತ ವಿಶೇಷ ಪ್ರತಿಭೆಯಾಗಿ ಅವರು ಮುಖ್ಯ ಆಗ್ತಾರೆ. ಇವತ್ತೇನು ನೀವು ಜನ್ಜಿ ಅಂತ ಏನು ನೀವು ಕರಿತೀರಲ್ಲ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳ ಮಧ್ಯೆ ಹೊಸ ಕಾಲದ ಘಟ್ಟದ ಯುವಕರು ನಲುಗ್ತಾ ಇದ್ದಾರೆ ಅಂತ ಬಂದಾಗ ಆ ಕಾಲದಲ್ಲೇನೆ ಮಧ್ಯಮ ವರ್ಗದ ತೊಳಲಾಟಗಳನ್ನ ಮಧ್ಯಮ ವರ್ಗದ ಸಮಸ್ಯೆಗಳನ್ನ ಅವರು ಸಿನಿಮಾಗಳು ತುಂಬಾ ಅಥೆಂಟಿಕ್ ಆಗಿ ಮುಂದಿಟ್ಟು ಅಂತ ಅನ್ಸುತ್ತೆ. ನಾನು ಈಗ ಪ್ರಸ್ತಾಪ ಮಾಡಿದ ನೋಡಿ ಸ್ವಾಮಿ ನಾವಿರೋದು ಹೀಗೆ ಕೂಡ ಮಧ್ಯಮ ವರ್ಗದ ತೊಳಲಾಟದ ಒಂದು ಕಥನ.

ಅವರ ಹಾಸ್ಯದ ಕಥನದ ಸಿನಿಮಾಗಳು ಕೂಡ ಹಾಗೇನೆ. ಗೌರಿ ಗಣೇಶ ಆಗಿರ್ಬೋದು, ಗಣೇಶನ ಮದುವೆ ಆಗಿರಬಹುದು, ಅವೆಲ್ಲ ಸಿನಿಮಾಗಳು ಹಾಸ್ಯವನ್ನಷ್ಟೇ ಕಟ್ಟಿಕೊಡಲಿಲ್ಲ, ಹಾಸ್ಯದ ಹಿಂದೆ ಇರುವಂತ ಕಟುವಾಸ್ತವಗಳನ್ನು ಕೂಡ ತೆರೆದಿಟ್ಟು ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲ ಇಲ್ಲಗಳ ಮಧ್ಯೆ ನಮ್ಮ ಭಾರತದ ಮಧ್ಯಮ ವರ್ಗ ಖುಷಿ ಖುಷಿಯಾಗಿ ಇರ್ತದೆ ಅನ್ನೋದನ್ನ ಬೇರೆ ರೀತಿಯಲ್ಲಿ ಕಾಣಿಸಿದಂತ ಪ್ರಯೋಗ ಫಣಿ ರಾಮಚಂದ್ರ ಆ ಸಿನಿಮಾದ ನಿರ್ದೇಶಕರಾಗಿ ಗಮನ ಸೆಳೆದ್ರು. ಹಾಗಾಗಿ ನನಗೆ ಹೊಸ ಅಲೆಯ ಸಿನಿಮಾಗಳ ಸಾಮಾಜಿಕ ಸಂವೇದನೆಯನ್ನ ಕಮರ್ಷಿಯಲ್ ಸಿನಿಮಾಗಳ ಮುಖಾಂತರ ಅವರು ದಾಟಿಸಿದ್ರು ಅಂತ ಅನ್ಸುತ್ತೆ. ಅನಂತನಾಗ್ ಅವರ ವಿಶೇಷತೆ ಅದು. ಹಾಗೆ ಇಲ್ಲಿ ಪ್ರಸ್ತಾಪ ಮಾಡಿದ ಹಂಸಗೀತೆ ಆಗಿರ್ಬೋದು, ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಿನಿಮಾಗಳಾಗಿರ್ಬಹುದು, ಬೆಳದಿಂಗಳ ಬಾಲೆ ಸಿನಿಮಾ ಆಗಿರ್ಬೋದು, ಬಹಳ ಜನಜನಿತ ಆಗಿರುವಂತ ಬಯಲುದಾರಿಯ ಸಿನಿಮಾದ ಹಾಡುಗಳಿರ್ಬೋದು, ಅವೆಲ್ಲ ಹಾಡುಗಳು ಆ ಕಾಲದ ಐಡೆಂಟಿಟಿಯನ್ನು ಅಷ್ಟೇ ರಿಫ್ಲೆಕ್ಟ್ ಮಾಡಲ್ಲ, ಅಂದ್ರೆ ಒಂದು ಮಾಧುರ್ಯದ ಒಂದು ಪ್ರೀತಿ ಪ್ರೇಮದ ಮಾಧುರ್ಯದ ಜೊತೆಗೇನೆ ಸಾಮಾಜಿಕ ವಾಸ್ತವಗಳನ್ನು ಬೇರೆ ರೀತಿಯಲ್ಲಿ ಕಾಣಿಸಿದವು ಅಂತ ನನಗೆ ಅನ್ಸುತ್ತೆ. ಒಬ್ಬ ನಟನ ಮುಖಾಂತರ ಆಗಬಹುದಾದಂತ ಮಹತ್ವದ ಕೆಲಸ ಅಂತ ನನಗೆ ಅನ್ಸುತ್ತೆ. ಬಯಲುದಾರಿಯ ಸಿನಿಮಾದ ಒಂದು ವಿಶೇಷತೆ ಏನಂತಂದ್ರೆ ರಾಜನ್ ನಾಗೇಂದ್ರ ಅವರ ಸಂಗೀತದ ಸಿನಿಮಾ ಅದು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಅಂತ ಅನ್ನುವಂಥದ್ದು, ಯಾರ್ಯಾರು ಹುಡುಗಿನ ಹುಡುಕ್ತಿರ್ತಾರಲ್ಲ ಆ ಹಾಡು ನೆನಪಾಗತ್ತೆ ಅಂತ ತುಂಬಾ ತಮಾಷೆಯಾಗಿ ಬಹಳ ಸಲ ಬಹುತೇಕರು ಅಂದ್ರೆ ಮಿಲೇನಿಯಲ್ ತಲೆಮಾರು ಕೂಡ ನೆನಪು ಮಾಡಿಕೊಳ್ಳುತ್ತೆ, ನಂತರದ ತಲೆಮಾರು ಕೂಡ ಹಂಗೆ ನೆನಪು ಮಾಡಿಕೊಳ್ಳುತ್ತದೆ. ಆ ಸಿನಿಮಾದ ಒಂದು ವಿಶೇಷತೆ ಏನಂದ್ರೆ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಬಳಸಿದ್ದು ಕನ್ನಡದ ಸಿನಿಮಾದಲ್ಲಿ. ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಹೆಲಿಕಾಪ್ಟರ್ ಬಳಸಿ ಒಬ್ಬ ನಾಯಕ ಹೆಲಿಕಾಪ್ಟರ್ ನಲ್ಲಿ ಸುತ್ತಾಡಿ ಹಾಡು ಹಾಡುತ್ತಾ

ಭಾರತ್ನ ಮುಖ್ಯ ಆಗೋದು ಏನಂತಂದ್ರೆ ಎಕ್ಸ್ಪ್ರೆಷನ್ಸ್ ಅಲ್ಲಿ. ನಿಮಗೆ ಆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಫೇಮಸ್ ಆಗಿರ್ತಾರೆ, ವಿಷ್ಣುವರ್ಧನ್ ಜನಪ್ರಿಯತೆಯ ತುತ್ತ ತುದಿಯಲ್ಲಿ ಇರ್ತಾರೆ, ಅಂಬರೀಷ್ ಜನಪ್ರಿಯರಾಗಿರ್ತಾರೆ. ಆ ಸ್ಟಾರ್ಡಮ್ ಅಂತ ಕರಿತೀವಿ ನಾವು, ಅಂದ್ರೆ ಹೀರೋಗಳ ಯುಗ ಅದು. ಆ ತರದ ಹೀರೋಗಳ ಫೈಟ್ ಸೀನ್ ಇರಬೇಕು, ಡಾನ್ಸ್ ಮಾಡಬೇಕು, ಆ ತರದ ನಿಯಮಗಳನ್ನೆಲ್ಲ ಸೃಜನಶೀಲವಾಗಿ ಉಲ್ಲಂಘನೆ ಮಾಡಿ ಅನಂತ್ ನಾಗ್ ಮತ್ತು ಶಂಕರ್ ನಾಗ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ಮಾರುಕಟ್ಟೆಯನ್ನ ಹಿಡಿತಾರೆ ಅಂತ. ಇವತ್ತು ನಾವು ಮಾರುಕಟ್ಟೆಯನ್ನ ತಲುಪಬೇಕಾದ್ರೆ ಹಿಂಸೆ ಇರಬೇಕು, ಒಂದು ನೆಗೆಟಿವಿಟಿಯ ವೈಭವೀಕರಣ ಇರಬೇಕು ಅಂತ ಇವತ್ತು ಮಾತಾಡ್ತಾ ಇದೀವಲ್ಲ. ಸೊ ನೀವು ಅದನ್ನ ಅಲ್ಲಗಳೆಯುವ ಹಾಗೆ ಅನಂತ್ ನಾಗ್ ತುಂಬಾ ಸಾಫ್ಟ್ ಆಗಿ ಗೀತೆಗಳಲ್ಲಿ ಕಾಣಿಸ್ಕೊಳ್ತಾರೆ, ಸಂಭಾಷಣೆಯಲ್ಲಿ ಕಾಣಿಸ್ಕೊಳ್ತಾರೆ. ತಮ್ಮ ಒಂದು ಸಾಫ್ಟ್ ಆಗಿರುವಂತಹ ಅಪಿಯರೆನ್ಸ್ ನ ಮುಖಾಂತರನೇ, ಅಭಿನಯದ ಒಂದು ಶಕ್ತಿಯ ಮುಖಾಂತರನೇ ಕಥೆಯನ್ನ ದಾಟಿಸುವಂತ ಒಂದು ಶ್ರೇಷ್ಠ ಪ್ರತಿಭೆಯಾಗಿ ಅನಂತ್ ನಾಗ್ ಮುಖ್ಯ ಆಗ್ತಾರೆ. ಅಂದ್ರೆ ಎಕ್ಸ್ಪ್ರೆಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ. ಅವರು ಕೂಡ ಥಿಯೇಟರ್ ನಿಂದ ಬಂದಿರೋದ್ರಿಂದ ಎಕ್ಸ್ಪ್ರೆಷನ್ಸ್ ಅವ್ರು ನಡೀತಾ, ನೀವು ಬಹುತೇಕ ಅವರ ಸಾಂಗ್ಗಳನ್ನು ನೀವು ನೋಡಿದ್ರೆ ಆ ಕಡೆಯಿಂದ ಈ ಕಡೆ ಬರ್ತಿರ್ತಾರೆ ಅಷ್ಟೇ. ಹೆಲಿಕಾಪ್ಟರ್ ಈಗ ಎಲ್ಲಿರುವೆ ಮನವ ಕಾಡುವ ರೂಪ ಸಿಎಸ್ ಹಾಡಲ್ಲಿ ಅವರು ಎಕ್ಸ್ಪ್ರೆಷನ್ ಅಲ್ಲೇ ಅವರು ಹಾಡಿನ ಅರ್ಥವನ್ನ ಕಾಣಿಸ್ತಾ ಹೋಗ್ತಾರೆ. ಆಮೇಲೆ ಅವ್ರ ಬಗ್ಗೆ ಅವರ ಹಾಡುಗಳು ಅಂತಂದಾಗ ನನಗೆ ಮತ್ತೆ ನೆನಪಾಗೋದಂದ್ರೆ ನಿನ್ನ ನಗುವು ಹೂ ಅಂತೆ ಅಂತ ಒಂದು ಸಾಂಗ್ ಇದೆ, ಬೆಂಕಿಯ ಬಲೆ ಸಿನಿಮಾದ ಹಾಡು. ಅದು ಕೂಡ ಹಾಗೇನೆ ಅಂದ್ರೆ ರಾಜನ್ ನಾಗೇಂದ್ರ ಅವರು ತುಂಬಾ ಭಿನ್ನವಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಉದಯಶಂಕರ್ ಅವರು ತುಂಬಾ ಭಿನ್ನವಾದ ಒಂದು ಕವಿತೆಯನ್ನು ಕಟ್ಟಿದ್ದಾರೆ, ಅದರ ಅರ್ಥವನ್ನು ಧ್ವನಿಸುವ ಹಾಗೆ ಅವರು ತಮ್ಮ ಮುಖದ ಚಹರೆಯ ಮುಖಾಂತರನೇ ಅವರು ಅಭಿನಯದ ಮುಖಾಂತರನೇ ಅರ್ಥವನ್ನು ದಾಟಿಸುವಂತ ಕೆಲಸವನ್ನು ಮಾಡ್ತಾರೆ.

ಹಾಗಾಗಿ ನನಗೆ ಇದೇ ಇದೇ ಬೆಂಕಿ ಬರಲಿ ಸಿನಿಮಾದ ಇನ್ನೊಂದು ಹಾಡು ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ಅದು ಕೂಡ ಅಂದ್ರೆ ಬದುಕನ್ನ ಭಿನ್ನವಾಗಿ ವ್ಯಾಖ್ಯಾನಿಸುವಂತ ಗೀತೆ. ಅಲ್ಲೂ ಕೂಡ ಅವರ ಎಕ್ಸ್ಪ್ರೆಷನ್ಸ್ ಮುಖಾಂತರನೇ ಆ ಗೀತೆಯ ಸತ್ವ ನಮಗೆ ದಾಟಿಕೊಳ್ಳುತ್ತದೆ. ಮತ್ತೆ ನಾನು ಹೆಸರಿಸಬಹುದಾದಂತ ಮತ್ತೊಂದು ಸಿನಿಮಾದ ಗೀತೆ ಅರುಣರಾಗ, ಎಂ ರಂಗರಾವ್ ಸಂಗೀತ ನೀಡಿದಂತ ಹಾಡು ಅದು, ನಡೆದಾಡೋ ಕಾಮನ ಬಿಲ್ಲು. ಅದೊಂಥರ ಜೀವನ ಪ್ರೀತಿಯನ್ನ ಹೆಚ್ಚಿಸುವಂತ ಹಾಡು ಆಗಿ ನಾವು ನೋಡಬಹುದು.

ಹಾಗೆ ಅಂದ್ರೆ ಇಷ್ಟು ನಾವು ಇಂಟ್ರೊಡಕ್ಟರಿ ರಿಮಾರ್ಕ್ಸ್ಗಳ ಜೊತೆಗೆ ಅನಂತ್ ನಾಗ್ ಅವರನ್ನ ನಾವು ವಿಮರ್ಶೆ ಮಾಡಬಹುದು. ಯಾಕೆ ಅನಂತ್ ನಾಗ್ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ, ಬಹಳ ಮಹತ್ವದ ಆಲೋಚನಾ ಕ್ರಮಗಳನ್ನ ತಮ್ಮ ಸಿನಿಮಾಗಳ ಮುಖಾಂತರ ದಾಟಿಸಿದ್ದಾರೆ. ಅದಕ್ಕೊಂದು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತ ನಾವು ಕರಿತೀವಿ. ಕನ್ನಡ ಸಂಸ್ಕೃತಿಯ ಕಥನದ ಶ್ರೇಷ್ಠತೆಯನ್ನ ಅವರು ತಮ್ಮದೇ ಆದ ಅಭಿನಯದ ಮುಖಾಂತರ ದಾಟಿಸಿದ್ರು. ಬಹಳ ಮುಖ್ಯವಾಗಿ ಅವರ ಧಾರಾವಾಹಿಗಳು ಕೂಡ ಹೆಂಗಂದ್ರೆ ಈಗೇನು ಮೆಗಾ ಸೀರಿಯಲ್ಗಳ ಟ್ರೆಂಡ್ ಬಂದಾಗ ಅಲ್ಲೂ ಕೂಡ ಅವ್ರು ಗೆದ್ರು ಅಂತ, ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಹಾಡು, ಅದು ತುಂಬಾ ಮಧ್ಯಮ ವರ್ಗದ ಒಂದು ಶ್ರೇಷ್ಠ ಗೀತೆಯಾಗಿ ಗಮನ ಸೆಳೆದಿತ್ತು. ಗರ್ವ ಅಂತ ಒಂದು ಧಾರಾವಾಹಿ ಬರ್ತಿತ್ತು, ಅಲ್ಲೂ ಕೂಡ ಅವರು ಜನರನ್ನ ಸೆಳೆದ್ರು. ಆಮೇಲೆ ನನಗೆ ತುಂಬಾ ಮುಖ್ಯ ಆಗೋದು ಭಕ್ತ ಪ್ರಹ್ಲಾದ ಸಿನಿಮಾ, ಅದು ತುಂಬಾ ಫೇಮಸ್ ಸಿನಿಮಾ. ಅದರಲ್ಲಿ ನಾರದ ಪಾತ್ರದಲ್ಲಿ ಅವ್ರ ಗಮನ ಸೆಳೆಯುತ್ತಾರೆ. ಅದು ಪೌರಾಣಿಕ ಸಿನಿಮಾ, ಪೌರಾಣಿಕ ಸಿನಿಮಾಗಳಲ್ಲೂ ಕೂಡ ಅವರು ವಿಜೃಂಭಿಸ್ತಾರೆ ಅಂತ ಅಂದ್ರೆ ತುಂಬಾ ಸಾಫ್ಟ್ ಪಾತ್ರವಾಗಿ ಅವರು ಗಮನ ಸೆಳೆಯುತ್ತಾರೆ.

ಅನಂತನಾಗ್ ಅವರ ಪ್ರತಿಭಾನ್ವಿತ ಐಡೆಂಟಿಟಿ, ಅವರನ್ನು ಯಾಕೆ ನಾವು ವರ್ತಮಾನದಲ್ಲಿ ನೆನಪಿಸಿಕೊಂಡು ಅವರ ಕಾಂಟ್ರಿಬ್ಯೂಷನ್ಸನ್ನು ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನುವ ಕೇಂದ್ರ ಆಶಯವನ್ನು ದೃಷ್ಟಿಯಲ್ಲಿರಿಸಿಕೊಂಡು ಅವರ ಮುಂದಿನ ಸಂಚಿಕೆ

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ದಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ. ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್.

ರವಿಗಾನ ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗೀಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವ್ ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನು ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 ಎಫ್ಎಂ ನಿಂದ ಈ ಜಾಗೃತಿ ಸಂದೇಶ.
5: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದ್ರೆ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 ಎಫ್ ಎಂ ಒಂದೇ ನಿಗಳು ಮಾತಿರ್ಲ ಕೇಂದ್ರ ಖುಷಿ ಪಡೆಯಲೆ.
0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನು ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 ಎಫ್ಎಂ ನಿಂದ ಈ ಜಾಗೃತಿ ಸಂದೇಶ.

ನಾತರೆಲ್ಲ ನಮಸ್ಕಾರ. ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ. ಏನ್ ಹದಿನೇಳು ವರ್ಷ ತುಂಬ ಪಂಡಿತ ಬೇರೆ ಇರ್ದು ಮಿತ್ರದ ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಜತ್ನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ನಾತೆರ್ಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಹೇಳಿಲ್ಲ ನಿಖಿಲ್ದಾಗ ಹೇಳಿ.

ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ಬಾನಲಿ ಹುಣ್ಣಿಮೆಯಾದರೆ
0: ಸಂಗೀತವು ಮನಸ್ಸಿಗೆ ಆಯಾಸ ನೀಗಿಸಿ ನೆನಪುಗಳನ್ನು ತೀರಕ್ಕೆ ಕರೆದೊಯ್ಯುವ ವಿಶೇಷ ಶಕ್ತಿ. ಇಂದಿನ ನಿಮ್ಮ ದಿನವನ್ನು ಇಂಪಾಗಿಸಲು ಕನ್ನಡ ಚಿತ್ರರಂಗದ ಎಂದೆಂದಿಗೂ ಹಸಿರಾಗಿರುವ ಆಯ್ದ ಸುಮಧುರ ಚಿತ್ರಗೀತೆಗಳ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಾರ

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ತುಂಬ ಪಂಡಿತ ಬೇರೆ ಇಡ್ದು ಮಿತ್ರದ ತಿರ್ತು ಹೋದ್ದು ಎನ್ನ ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂಚ ದೇಶ ಮಂತ್ರಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಬೇಡ ನೀನಾದ ಏನ ಹೇಳಿಲ್ಲ ನಿಖಿಲ್ಲ
2: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಆಮೆಗೆ ಹೆಸರೆಂತ ಇಟ್ಟದ್ದು?
4: ಇನ್ನೂ ಎಂತ ಸಹ ಇಡ್ಲಿಲ್ಲ.
3: ಹಾಗಾದ್ರೆ ಆ ದಕ್ಷಿಣ ಅಂತ ಇಡಿ, ನನಗೆ ಚಂದದ ಜೋಡಿ ಆಗ್ತದೆ.
5: ರಂಗು ರಂಗಿನ ರಂಗ ವೇದಿಕೆಯಲ್ಲಿ ರಂಗ ಸಜ್ಜಿಕೆಯಲ್ಲಿ ಒಂದೇ ಒಂದು ಆಟ ಚೆಲುವ ಚೆನ್ನಿಗೆ ನೋಡಿದ

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ.

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಮಾತೆರೆಗ್ಲಾ ಸೋಲ್ಮೆಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಗುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಇದುವರೆಗೆ ಸವಿಗಾನ ಆಯ್ದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮುಂದೆ ಇನ್ನಷ್ಟು ಸುಮಧುರ ಗೀತೆಗಳೊಂದಿಗೆ ಭೇಟಿಯಾಗ್ತೀನಿ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ ಸವಿಗಾನ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಬಿಕ್ಕಡಬ.
1: ನಿನ್ನ ಪ್ರೇಮ ಗೀತೆ ಹಾಡೋ ಪ್ರತಿ ಕ್ಷಣ
0: ಕೇಳ್ತಾ ಇರಿ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ಕನ್ನಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕತೆ, ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭಕ್ಕೆ ಕುವೆಂಪು ಅವರ ಸಾಹಿತ್ಯದ ಗಾಯಕಿ ಎಂ ಎಸ್ ಶ್ರೀಕೃಪಾ ಅವರ ಸ್ವರದಲ್ಲಿ ಮೂಡಿಬಂದ ಒಂದು ಭಾವಗೀತೆಯನ್ನು ಕೇಳೋಣ.

0: ಕುವೆಂಪು ಅವರ ಸಾಹಿತ್ಯದ ಭಾವಗೀತೆಯನ್ನು ಕೇಳಿದ್ದೀರಿ. ಇದೀಗ SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಕವನ ಅವರಿಂದ ಒಂದು ಕಥೆಯನ್ನು ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನಾನು ಕವನ ಚಾರ್ಮಾಡಿ, ತೃತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿನಿ. ಇವತ್ತು ನಾನೊಂದು ಸಣ್ಣ ಕಥೆಯನ್ನ ವಾಚಿಸಲಿದ್ದೇನೆ. ಕಥೆಯ ಶೀರ್ಷಿಕೆ ಅಳಿಲಿನ ಅಳಿಲು ಸೇವೆ. ನಾಗರಾಜಪುರ ಎಂಬ ಪುಟ್ಟ ಹಳ್ಳಿಯ ಮೂಲೆಯಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಆ ಮರದಲ್ಲಿ ಕಿವಿ ಹೆಸರಿನ ಅಳಿಲು ಸುಮಾರು ವರ್ಷಗಳಿಂದ ಒಬ್ಬಂಟಿಯಾಗಿ ವಾಸ ಮಾಡುತ್ತಿತ್ತು. ಕಿವಿಗೆ ಆ ಊರಿನಲ್ಲಿ ಯಾರೂ ಸ್ನೇಹಿತರಿರಲಿಲ್ಲ. ಆದ್ರೆ ಪಕ್ಕದ ಊರಿನಲ್ಲಿ ಕಿಟ್ಟು ಮತ್ತು ಪುಟ್ಟು ಎಂಬ ಹೆಸರಿನ ಎರಡು ಮೊಲಗಳ ಜೊತೆಗೆ ಅದಕ್ಕೆ ತುಂಬಾ ಉತ್ತಮ ಸ್ನೇಹ ಬಾಂಧವ್ಯವಿತ್ತು. ಕಿವಿಗೆ ಗೂಡಿನಲ್ಲಿರುವುದು ಬೇಸರವಾದಾಗ ಅದು ತಿಂಗಳಿಗೆ ಎರಡು ಅಥವಾ ಮೂರು ಸಲ ಕಿಟ್ಟು ಅಥವಾ ಪುಟ್ಟುವಿನ ಊರಿಗೆ ಹೋಗಿ ಅವರೊಂದಿಗೆ ಸಿಗಿದು ನೆಗೆದು ಆಟವಾಡಿ ಸಮಯ ಕಳೆದು ಬರ್ತಾ ಇತ್ತು. ಕಿಟ್ಟು ಪುಟ್ಟುವಿಗೆ ಮನೆ ಇತ್ತು. ಅವುಗಳನ್ನ ಪ್ರೀತಿಯಿಂದ ನೋಡಿಕೊಳ್ಳಲು ಮನೆಯವರಿದ್ರು. ಮುಖ್ಯವಾಗಿ ಕುಟುಂಬವಿತ್ತು. ಮೊಲಗಳು ತುಂಬಾ ಸಲ ನಮ್ಮೊಂದಿಗೆ ನಮ್ಮ ಜೊತೆಯೇ ಇದ್ದು ಬಿಡು ಎಂದು ಒತ್ತಾಯ ಮಾಡುತ್ತಿದ್ದವು. ಆದ್ರೆ ಕಿವಿ ತಾನು ಮತ್ತೊಬ್ಬರಿಗೆ ಹೊರೆಯಾಗಬಾರದು, ಯಾರನ್ನೂ ಅವಲಂಬಿಸಿ ಬದುಕಬಾರದು ಎಂಬ ಉದ್ದೇಶದಿಂದ ಅದು ಒಬ್ಬಂಟಿಯಾಗಿಯೇ ಮರದಲ್ಲಿ ಇರ್ತಿತ್ತು. ಒಂದು ಬೇಸಿಗೆಯ ಸುಡು ಬಿಸಿಲಿನ ದಿನ ಕಿವಿ ಮರದಲ್ಲಿ ಮಲಗಿತ್ತು. ಅದೇ ಸಮಯಕ್ಕೆ ಊರಿಗೆ ಹೊಸತಾಗಿ ವರ್ಗಾವಣೆಗೊಂಡು ಶಾಲೆಯ ಶಿಕ್ಷಕಿಯಾಗಿ ಬಂದ ಕಮಲಾ ಹೆಸರಿನ ಟೀಚರ್ ಬಸ್ಸಿನಿಂದ ಇಳಿದು ನಡೆದು ಬರುತ್ತಿದ್ದಳು. ದೂರದ ಊರಿನಿಂದ ಪ್ರಯಾಣಿಸಿ ಬಂದಿದ್ದರಿಂದ ಸುಸ್ತಾಗಿ ತಲೆ ತಿರುಗಿ ರಸ್ತೆಯಲ್ಲಿ ಬಿದ್ದು ಬಿಟ್ಟಳು. ಮಧ್ಯಾಹ್ನದ ಹೊತ್ತಾಗಿದ್ದರಿಂದ ಸುತ್ತಮುತ್ತ ಯಾರೂ ಇರಲಿಲ್ಲ. ಇದನ್ನ ದೂರದಿಂದ ಗಮನಿಸಿದ ಕಿವಿ ಮರದಿಂದ ನೆಗೆದು ಪಕ್ಕದಲ್ಲಿದ್ದ ಊರ ಕೊಳದಿಂದ ತನ್ನ ಪುಟ್ಟ ಕೈಗಳ ಸಹಾಯದಿಂದ ನೀರು ತಂದು ಶಿಕ್ಷಕಿಯ ಮುಖಕ್ಕೆ ಚೆಲ್ಲಿತು. ಕಿವಿಗೆ ಕಷ್ಟವಾದರೂ ಸಹಾಯ ಮಾಡಬೇಕೆಂಬ ನಿಷ್ಕಲ್ಮಶ ಮನಸ್ಸಿನಿಂದ ಅದು ಮನಸ್ಸಿಟ್ಟು ಎರಡರಿಂದ ಮೂರು ಸಲ ನೀರನ್ನ ತಂದು ಶಿಕ್ಷಕಿಯ ಮುಖಕ್ಕೆ ಹಾಕಿದಾಗ ಅವಳಿಗೆ ಎಚ್ಚರವಾಗುತ್ತದೆ. ಕೆಲ ಹೊತ್ತಿನ ಬಳಿಕ ಎಚ್ಚರಗೊಂಡ ಶಿಕ್ಷಕಿ ಕೃತಜ್ಞತೆಯಿಂದ ಕಿವಿಯ ಕಡೆ ನೋಡಿ ಅದನ್ನ ಸ್ವಲ್ಪ ಮುದ್ದಿಸಿ ನಡೆದು ಮುಂದೆ ಹೋಗುತ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಕಮಲಾ ಟೀಚರ್ ಅದೇ ದಾರಿಯಲ್ಲಿ ನಡೆದು ಹೋಗುವಾಗ ಅಂದು ತನಗೆ ಸಹಾಯ ಮಾಡಿದ ಅಳಿಲಿನ ನೆನಪಾಗಿ ಮರದ ಮೇಲೆ ದಿಟ್ಟಿಸಿ ನೋಡುತ್ತಾಳೆ. ಕಿವಿಗೆ ಅವಳ ಮುಖ ಇನ್ನೂ ನೆನಪಿರುತ್ತದೆ. ಅದು ಅವಳ ಬಳಿ ಬಂದು ಪ್ರೀತಿಯಿಂದ ಹೆಗಲ ಮೇಲೆ ಕೂರುತ್ತದೆ. ಟೀಚರ್ ಕೂಡ ತನ್ನ ಬ್ಯಾಗ್ನಲ್ಲಿದ್ದ ತಿಂಡಿಗಳನ್ನ ಕೊಟ್ಟು ಕಿವಿಯನ್ನ ಸಂತೋಷಪಡಿಸುತ್ತಾಳೆ. ಹೀಗೆ ಪ್ರತಿದಿನ ಕಿವಿಯನ್ನ ಹುಡುಕಿ ಮರದ ಬಳಿಗೆ ಬರುತ್ತಿದ್ದ ಶಿಕ್ಷಕಿಯನ್ನ ಅತಿ ಬೇಗನೆ ಕಿವಿ ಹಚ್ಚಿಕೊಂಡಿತು. ತನ್ನನ್ನ ಪ್ರೀತಿಸುವವರಿದ್ದಾರೆ ಎಂದು ಮನದೊಳಗೆ ಸಂತೋಷ ಪಟ್ಟಿತು. ಕಿವಿ ಮತ್ತು ಕಮಲಾ ಟೀಚರ್ ಮಧ್ಯೆ ಒಂದು ಸುಂದರವಾದ ಸಂಬಂಧ ಬೆಳೆದಿತ್ತು. ಕೆಲವು ತಿಂಗಳ ನಂತರ ಕಮಲಾ ಟೀಚರ್, ನೀನೊಬ್ಬನೇ ಈ ಮರದಲ್ಲಿ ಇರುವುದು ಬೇಡ, ಬಾ ಮನೆಗೆ ಹೋಗೋಣ, ನನ್ನೊಂದಿಗೆ ನನ್ನ ಜೊತೆ ನೀನು ಇರಬೇಕು, ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಕಿವಿ ಸಂತೋಷದಿಂದ ಸರಿ ಎಂಬಂತೆ ತಲೆ ಅಲ್ಲಾಡಿಸುತ್ತದೆ. ಹೀಗೆ ಕಿವಿ ಮಾಡಿದ ಒಂದು ಚಿಕ್ಕ ಅಳಿಲು ಸೇವೆ ಅದಕ್ಕೆ ಒಂದು ದೊಡ್ಡ ಕುಟುಂಬವನ್ನೇ ಕೊಟ್ಟಿತ್ತು. ನಾವು ಇನ್ನೊಬ್ಬರಿಗೆ ಮಾಡುವ ಸಣ್ಣ ಪುಟ್ಟ ಸಹಾಯ ಮುಂದೆ ನಮ್ಮ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ತರಬಹುದು. ಹಾಗಾಗಿ ನಾವು ಮಾಡುವ ಸಹಾಯ ಸಣ್ಣದಾಗಿರಬಹುದು ಅಥವಾ ದೊಡ್ಡದು, ಅದು ನಿಸ್ವಾರ್ಥದಿಂದ ಕೂಡಿರಲಿ. ಹಾಗಾಗಿ ಬದುಕಿನಲ್ಲಿ ಸಹಾಯ ಮಾಡುವುದಕ್ಕೆ ಹಿಂಜರಿಯದಿರೋಣ.
0: ಇದುವರೆಗೆ ಕವನ ಅವರಿಂದ ಕಥೆಯನ್ನು ಕೇಳಿದ್ದೀರಿ. ಇದೀಗ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನು ಕೇಳೋಣ.

0: ಅಶ್ವಥ್ ಅವರ ಜನಪದ ಗೀತೆಯನ್ನು ಕೇಳಿದ್ದೀರಿ. ಇದೀಗ ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಪವನ್ ಅವರಿಂದ ಮಂಕುತಿಮ್ಮನ ಕಗ್ಗದ ವಾಚನ ಕೇಳೋಣ.
1: ಅನುಭವದ ಪಾಲೋಳು ವಿಚಾರ ಮಂಥನವಾಗಿ ಜನೈಕುಂ ಜ್ಞಾನ ನವನೀತ ಜ್ಞಾನ ನವನೀತವಾದ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ಕನ್ನಡ ಸಾಹಿತ್ಯದ ಅಮೂಲ್ಯ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವರು ಜೀವನದ ಗಾಢ ಸತ್ಯಗಳನ್ನು ಸರಳ ರೂಪಕಗಳ ಮೂಲಕ ಮನಮುಟ್ಟುವಂತೆ ವ್ಯಕ್ತಪಡಿಸಿರುತ್ತಾರೆ. ಈ ಕಗ್ಗದಲ್ಲಿಯೂ ಜ್ಞಾನವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ಅತ್ಯಂತ ಸುಂದರವಾದ ಉಪಮೇಯದ ಮೂಲಕ ವಿವರಿಸುತ್ತಾರೆ. ಹಾಲಿನಿಂದ ಬೆಣ್ಣೆಯನ್ನು ಪಡೆಯಬೇಕಾದರೆ ಅದನ್ನು ಮಂಥನ ಮಾಡಲೇಬೇಕು. ಅದೇ ರೀತಿ ಜೀವನದಲ್ಲಿ ಕೇವಲ ಅನುಭವಗಳನ್ನು ಹೊಂದುವುದರಿಂದ ಜ್ಞಾನ ಹುಟ್ಟುವುದಿಲ್ಲ. ಆ ಅನುಭವಗಳನ್ನು ಪುನಃ ಪುನಃ ಚಿಂತಿಸಿ ಅವುಗಳ ಅರ್ಥವನ್ನು ಅರಿತು ಅವುಗಳಿಂದ ಪಾಠವನ್ನು ಕಲಿಯುವ ವಿಚಾರ ಮಂಥನವಾಗಬೇಕು. ವಿಚಾರ ಮಂಥನ ನಡೆದಾಗ ಮಾತ್ರ ಜ್ಞಾನವೆಂಬ ನವನೀತ ಹೊರಹೊಮ್ಮುತ್ತದೆ. ಆದ್ದರಿಂದ ಅನುಭವವು ಜ್ಞಾನದ ಮೂಲವಾದರೆ ವಿಚಾರ ಮಂಥನವು ಅದರ ಜೀವಾಳವಾಗಿದೆ. ಈ ಕಗ್ಗದ ಮತ್ತೊಂದು ಮಹತ್ವದ ಸಂದೇಶವೆಂದರೆ ಕೇವಲ ಪುಸ್ತಕ ಜ್ಞಾನವು ಮನುಷ್ಯನನ್ನು ಸಂಪೂರ್ಣನನ್ನಾಗಿ ಮಾಡುವುದಿಲ್ಲ. ಪುಸ್ತಕಗಳು ದಾರಿಯನ್ನು ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆಯುವುದನ್ನು ಜೀವನವೇ ಕಲಿಸುತ್ತದೆ. ಅನುಭವದ ಸ್ಪರ್ಶವಿಲ್ಲದ ಜ್ಞಾನವು ಗಿಣಿಪಾಠವಾದಂತೆ, ಅದು ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಲು ನೆರವಾಗಬಹುದು, ಆದರೆ ಜೀವನದ ಸವಾಲುಗಳನ್ನು ಎದುರಿಸಲು ಬೇಕಾದ ವಿವೇಕವನ್ನು ನೀಡುವುದಿಲ್ಲ. ಈ ವಿಚಾರವನ್ನು ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಹೋಲಿಸಿದರೆ ಇಂದು ಅನೇಕ ವಿದ್ಯಾರ್ಥಿಗಳ ಕಲಿಕೆ ಪರೀಕ್ಷೆ ಮತ್ತು ಅಂಕಗಳ ಸುತ್ತಲೇ ಸೀಮಿತವಾಗುತ್ತಿದೆ. ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅದನ್ನು ಕಂಠಪಾಠ ಮಾಡಿ ಉತ್ತರ ಬರೆಯುವ ಪ್ರವೃತ್ತಿ ಹೆಚ್ಚಾಗಿದೆ. ಆದರೆ ಪ್ರಾಯೋಗಿಕ ತರಬೇತಿ, ಪ್ರಯೋಗಗಳು, ಕ್ಷೇತ್ರ ಕಾರ್ಯ, ಸಮಾಜದೊಂದಿಗೆ ನೇರ ಸಂಪರ್ಕ, ಇಂತಹ ಅನುಭವಗಳು ದೊರೆತಾಗ ಕಲಿಕೆಯು ಹೊಸ ಆಯಾಮಗಳನ್ನು ಪಡೆಯುತ್ತದೆ. ಆಗ ಪುಸ್ತಕದಲ್ಲಿ ಓದಿದ ತತ್ವಗಳು ಬದುಕಿನ ವಾಸ್ತವದೊಂದಿಗೆ ಒಂದಾಗುತ್ತದೆ. ಇವೆಲ್ಲ ಅನುಭವ ಮತ್ತು ವಿಚಾರ ಮಂಥನದಿಂದಲೇ ಮೂಡುವುದು ಜ್ಞಾನ. ಡಿವಿಜಿಯವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಡಿವಿಜಿ ಅವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಅನುಭವದಿಂದ ರೂಪುಗೊಂಡ ಜ್ಞಾನವೇ ಮನುಷ್ಯನಿಗೆ ಜೀವನದ ಸಂದಿಗ್ಧ ಕ್ಷಣಗಳಲ್ಲಿ ದಾರಿದೀಪವಾಗುತ್ತದೆ. ಅದು ಆಸೆ ಆಕಾಂಕ್ಷೆಗಳನ್ನು ಸಾಧಿಸುವ ಮಾರ್ಗದಲ್ಲಿ ಸತ್ಯ ಮತ್ತು ನೀತಿಯ ಬೆಳಕನ್ನು ಕಾಪಾಡುತ್ತದೆ. ಇಂದಿನ ಮಾಹಿತಿ ಯುಗದಲ್ಲಿ ಜ್ಞಾನವನ್ನು ಸಂಪಾದಿಸುವುದು ಹಿಂದೆಂದಿಗಿಂತಲೂ ಸುಲಭವಾಗಿದೆ. ಆದರೆ ಮಾಹಿತಿಯು ಜ್ಞಾನವಾಗಬೇಕಾದರೆ ಅದು ಅನುಭವದೊಂದಿಗೆ ಬೆರೆತು ವಿಚಾರ ಮಂಥನಕ್ಕೆ ಒಳಗಾಗಬೇಕು. ಆಗ ಮಾತ್ರ ಅದು ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿಯಾಗುತ್ತದೆ. ಆದ್ದರಿಂದ ಡಿವಿಜಿ ಅವರ ಈ ಕಗ್ಗವು ನಮಗೆ ಕೇವಲ ಓದಿದರೆ ಸಾಲದು, ಅದನ್ನು ಅನುಭವಿಸಬೇಕು, ಅನುಭವಿಸಿದರೆ ಸಾಲದು, ಅದರ ವಿಚಾರ ಮಂಥನ ಮಾಡಬೇಕು, ಆಗ ಮಾತ್ರ ಜ್ಞಾನವು ವೃದ್ಧಿಯಾಗುತ್ತದೆ ಎಂಬುದು ಈ ಕಗ್ಗದ ತಾತ್ಪರ್ಯವಾಗಿದೆ.
0: ಇದುವರೆಗೆ ಪವನ್ ಸಿ ಅವರಿಂದ ಮಂಕುತಿಮ್ಮನ ಕಗ್ಗದ ವಾಚನ ಕೇಳಿದ್ದೀರಿ. ಮುಂದಕ್ಕೆ ಒಂದು ಭಾವಗೀತೆಯನ್ನು ಕೇಳೋಣ.

ಇದುವರೆಗೆ ಕನ್ನಡ ಕಾರ್ಯಕ್ರಮದಲ್ಲಿ ಕತೆ ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಚರ್ಮರೋಗ ವಿಭಾಗದ ಚರ್ಮರೋಗ ತಜ್ಞೆ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಅವರು. ಕಳೆದ ವಾರದ ಕಾರ್ಯಕ್ರಮದಲ್ಲಿ ಚರ್ಮದ ಆರೈಕೆ, ಬೇರೆ ಬೇರೆ ಚರ್ಮ ಸಂಬಂಧಿ ಕಾಯಿಲೆಗಳ ಕುರಿತಾಗಿಯೂ ಮಾಹಿತಿಯನ್ನ ಒದಗಿಸಿದ್ರು. ಇದರ ಮುಂದುವರಿದ ಭಾಗವಾಗಿ ಇವತ್ತು ಚರ್ಮ ಸಂಬಂಧಿ ಇನ್ನಷ್ಟು ಕಾಯಿಲೆಗಳ ಬಗ್ಗೆ ಡಾಕ್ಟರ್ ಅವರು ನಮಗೆ ಮಾಹಿತಿಯನ್ನ ಒದಗಿಸುತ್ತಾರೆ. ಎಸ್ಡಿಎಂ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭವಿಷ್ಯ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಎಟ್ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ.
0: ಚರ್ಮಕ್ಕೆ ಸಂಬಂಧಿಸಿದಾಗಿ ಅಥವಾ ತುಣ್ಣು ಅಥವಾ ಮಚ್ಚೆ ರೂಪದಲ್ಲಿ ಅಂದ್ರೆ ಬಿಳಿ ಬಿಳಿ ನಮ್ಮ ಚರ್ಮದ ಮೇಲೆ ಕಾಣಿಸಿಕೊಳ್ತದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಥವಾ ಯಾವ ಕಾರಣಕ್ಕಾಗಿ ಅದು ಬರುತ್ತೆ, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುವರಿಗೆ ಮಾಹಿತಿ ಕೊಡಿ ಡಾಕ್ಟರ್.
1: ಸೊ ತುಣ್ಣು ಅಂತ ಹೇಳಿದ್ರೆ ವಿಟಿಲಿಗೋ ಅಂತ ಯೂಶಲಿ ಕರಿತೀವಿ. ಈಗ ವಿಟಿಲಿಗೋಗೆ ಹಲವಾರು ತರದ್ದು ಟ್ರೀಟ್ಮೆಂಟ್ಸ್ ಇದೆ. ಸೊ ಫಸ್ಟ್ ಏನ್ ಮಾಡ್ತೀವಿ, ಕ್ರೀಮ್ಸ್ ಅನ್ನು ಕೊಟ್ಟು ಟ್ರೈ ಮಾಡ್ತೀವಿ, ಡಿಪೆಂಡಿಂಗ್ ಆನ್ ಎಷ್ಟು ನಿಮ್ದು ಬಾಡಿ ಸರ್ಫೇಸ್ ಏರಿಯಾದಲ್ಲಿ ಅದು ಬಂದಿದೆ ಅಂತ. ಯೂಶಲಿ 10%ಕ್ಕಿಂತ ಕಮ್ಮಿ ಇದ್ರೆ, ಅಂದ್ರೆ ಸ್ವಲ್ಪ ಕಮ್ಮಿ ಇರ್ತದೆ, ಕ್ರೀಮ್ಸ್ ಕೊಟ್ಟು ಕಮ್ಮಿ ಮಾಡಬಹುದು. ಇನ್ ಕೇಸ್ 10%ಕ್ಕಿಂತ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಫೋಟೋಥೆರಪಿ ಅಂತ ಇದೆ, ಅದು ಲೈಟ್ ಕೊಟ್ಟು ಕಮ್ಮಿ ಮಾಡುವಂಥದ್ದು. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಚರ್ಮ ಕೆಲವರಿಗೆ ಕೈಯಲ್ಲಿ ಇಲ್ಲ ಮುಖದಲ್ಲಿ ಇದೆ, ಅದು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಹೋಗ್ತಿಲ್ಲ ಅಂತ ಹೇಳಿದ್ರೆ ಸರ್ಜರೀಸ್ ಕೂಡ ಇದೆ. ಸೊ ತೊನ್ನುಗೆ ಟ್ರೀಟ್ಮೆಂಟ್ ಇದೆ, ಈಗ ಮೊದಲಿನ ತರ ಅಲ್ಲ, ಈಗ ಸೈನ್ಸ್ ತುಂಬಾ ಡೆವಲಪ್ ಆಗಿರೋದ್ರಿಂದ ಎಲ್ಲಾ ತರದ್ದು ಟ್ರೀಟ್ಮೆಂಟ್ ಕೂಡ ಅವೈಲಬಲ್ ಇರುತ್ತದೆ.
0: ಡಾಕ್ಟರ್, ಹಾಗೆ ತುಂಬಾ ಮಂದಿಯ ಸಮಸ್ಯೆ ಏನಂತ ಹೇಳಿದ್ರೆ ಕೂದಲಿನದ್ದು, ಕೂದಲು ಉದುರುತ್ತೆ, ಇದಕ್ಕೆ ಯಾವ ರೀತಿಯಾದ ಚಿಕಿತ್ಸೆಗಳೆಲ್ಲ ಇದೆ?
1: ಸಿ, ಬೇಸಿಕ್ಲಿ ಹೇರ್ ಫಾಲ್ ಅಂತ ಹೇಳಿದ್ರೆ ಫಸ್ಟ್ ಒಂದು ಜೆನೆಟಿಕ್ಸ್ ಬಗ್ಗೆ ಮಾತಾಡುವ. ಸೊ ಜೆನೆಟಿಕ್ಸ್ ಅಲ್ಲಿ ಆಂಡ್ರೋಜೆನೆಟಿಕ್ ಅಲೋಪೇಶ ಅಂತ ಹೇಳ್ತೀವಿ. ಯೂಶಲಿ ನಾವು ಗಂಡಸರಲ್ಲಿ ಸಾಮಾನ್ಯವಾಗಿ ನೋಡಿರ್ತೇವೆ, ಬೊಕ್ಕ ತಲೆ ಅಂತ ಕರಿತೇವೆ. ವರ್ಟ್ ಅಂದ್ರೆ ಕೂದಲು ಲೈನ್ ಹಿಂದೆ ರೆಸಿಡ್ ಆಗಿರೋ ಚಾನ್ಸಸ್ ಅನ್ನು ನೋಡಿರ್ತೀವಿ. ಸೊ ಯೂಶಲಿ ಇದು ಜೆನೆಟಿಕ್ಸ್ ಇಂದ ಬರುವಂತದ್ದು, ಬೋತ್ ಫಾದರ್ ಮತ್ತೆ ಮದರ್ದು ಜೆನೆಟಿಕ್ಸ್ ರೋಲ್ ಪ್ಲೇ ಮಾಡ್ತದೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ದೇರ್ ಆರ್ ಡಿಫ್ರೆಂಟ್ ಆಪ್ಷನ್ಸ್. ಸೊ ಯೂಶಲಿ ನಾವು ಟಾಪಿಕಲಿ ಕೊಡ್ತೇವೆ ಅಂತ ಹೇಳಿದ್ರೆ ಲೋಷನ್ ಯೂಶಲಿ ಕೊಡ್ತೇವೆ, ಅದು ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ PRP ಅಂತಿದೆ, ಬ್ಲಡ್ ಇಂಜೆಕ್ಟ್ ಮಾಡುವ ಇದೆ, ಮತ್ತೆ ಗ್ರೋತ್ ಫ್ಯಾಕ್ಟರ್ಸ್ ಅಂತಿದೆ, ಅದೆಲ್ಲ ವರ್ಕ್ ಆಗ್ಲಿಲ್ಲ ಅಂದ್ರೆ ಲಾಸ್ಟ್ ರೆಸಾರ್ಟ್ ಆಗಿ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕೂಡ ಇದೆ. ಸೊ ಅದಕ್ಕೆ ಸಹ ಟ್ರೀಟ್ಮೆಂಟ್ ಇದೆ. ಇದು ಒಂದ್ ಸೈಡ್. ನೆಕ್ಸ್ಟ್ ಟಿಲೋಜಲ್ ನೆಫ್ಲ್ಯೂಮ್ ಅಂದ್ರೆ ಸಾಧಾರಣವಾಗಿ ನಾವು ನೋಡುವಂತದ್ದು, ಹೆಂಗಸರಲ್ಲಿ ಕೂದಲು ಉದುರುವುದು, ಇಲ್ಲ ಕೆಲವರಿಗೆ ಈಗ ಬೊಕ್ಕ ತಲೆ ಇರುವುದಿಲ್ಲ ಬಟ್ ಕೂದಲು ಉದುರುತ್ತಾ ಇರ್ತದೆ. ಸೊ ಹಲವು ರೀಸನ್ಸ್ ಇಂದ ಯೂಶಲಿ ಕೂದಲು ಉದುರುತ್ತದೆ. ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಾರ್ಮಲ್ ಆಗಿ ಏನಾಗ್ತದೆ, ಈಗ ಏನಾದ್ರೂ ಬಾಡಿ ಮೇಲೆ ಸ್ಟ್ರೆಸ್ ಬಿದ್ದಿರ್ತದೆ, ಸ್ಪೆಷಲಿ ಈಗ ಜ್ವರ ಬಂದಿತ್ತು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರಿ, ಅದಾದ ಒಂದು 3-4 months ಇಲ್ಲ 6 months ಕೂದಲು ಉದುರ್ಲಿಕ್ಕೆ ಶುರು ಆಗ್ತದೆ. ಇದೆಲ್ಲ ಸ್ಟ್ರೆಸ್ ಇಂಡ್ಯೂಸ್ಡ್. ಓಕೆನಾ? ಇದು ತನ್ನಷ್ಟಕ್ಕೆ ಕೆಲವೊಂದ್ಸತಿ ನಿಲ್ತದೆ ಕೂದಲು ಉದುರೋದು, ನಾವು ಟ್ರೀಟ್ಮೆಂಟ್ ಕೊಡದೆ ಕೂಡ ಕೆಲವೊಂದ್ಸತಿ ನಿಲ್ತದೆ, ಕೆಲವೊಂದ್ಸತಿ ಏನಾಗ್ತದೆ ನಿಲ್ಲುವುದಿಲ್ಲ, ಕಂಟಿನ್ಯೂಸ್ ಹೋಗ್ಲಿಕ್ಕೆ ಶುರು ಆಗ್ತದೆ. ಸೊ ಆಗ ನೀವು ನಮ್ಮ ಹತ್ರ ಬಂದು ತೋರಿಸಿದ್ರೆ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ ಟಾಪಿಕಲಿ, ಅಂದ್ರೆ ಲೋಷನ್ಸ್ ಅದು ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಹೇರ್ ಫಾಲ್ ಅನ್ನು ಕಮ್ಮಿ ಮಾಡಬಹುದು. ಇದು ಬಿಟ್ಟು ಕೆಲವೊಂದ್ಸತಿ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಕೆಲವು ಕೊರತೆಗಳಿರ್ತದೆ, ಸ್ಪೆಷಲಿ ಈಗ ಹೆಂಗಸರಲ್ಲಿ ಮಾತಾಡುವಾಗ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿರಬಹುದು, ಇಲ್ಲ ಥೈರಾಯ್ಡ್ ತೊಂದರೆ ಇರಬಹುದು, ಕೆಲವೊಂದ್ಸತಿ ವೈಟಮಿನ್ ಡಿಫಿಷಿಯನ್ಸಿ, ವೈಟಮಿನ್ ಡಿ, ವೈಟಮಿನ್ B12 ಡಿಫಿಷಿಯನ್ಸಿ, ಇದೆಲ್ಲ ಡಿಫಿಷಿಯನ್ಸಿ ಇರುವಾಗ ಕೂದಲು ಉದುರ್ಲಿಕ್ಕೆ ಶುರು ಆಗ್ತದೆ. ಸೊ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಬಂದು ಕನ್ಸಲ್ಟ್ ಮಾಡಿದ್ಮೇಲೆ ನಾವು ಕೊಡುವಂತ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಬಂದು ತೋರಿಸಾಗ ಯಾವ ಕೊರತೆ ಇದೆ ಅಂತ ನೋಡಿದ ತಕ್ಷಣ ನಾವು ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಬಹುದು. ವಿದೌಟ್ ಇದು ಇನ್ವೆಸ್ಟಿಗೇಷನ್ಸ್ ಅದೆಲ್ಲ ಸುಮ್ಮನೆ ಟ್ರೀಟ್ಮೆಂಟ್ ಮೇಲಿಂದ ಮೇಲೆ ತಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ, ಯಾಕಂದ್ರೆ ಕೊರತೆ ಒಳಗಿಂದ ಉಂಟು, ನೀವು ಮೇಲಿಂದ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಬಂದು ತೋರಿಸೋದು ಬೆಟರ್. ಮತ್ತೆ ಕೆಲವರಿಗೆ ದಿನಕ್ಕೆ ಇಷ್ಟು ಕೂದಲು ಉದುರುತ್ತದೆ. ಓಕೆನಾ? ಸೊ ಅಕಾರ್ಡಿಂಗ್ ಟು ಆರ್ ನಮ್ದು ಟೆಕ್ಸ್ಟ್ ಬುಕ್ಸ್, ಅಕಾರ್ಡಿಂಗ್ ಟು ದ ಸೈಂಟಿಫಿಕ್ ಡೇಟಾ, ದಿನಕ್ಕೆ ಒಂದು 100 ಕೂದಲು ಉದುರೋದು ನಾರ್ಮಲ್. ಓಕೆನಾ? ಈಗ ನಿಮ್ಗೆ ದಿನಕ್ಕೆ ಒಂದ್ ಸ್ವಲ್ಪ ಅಂದ್ರೆ ಎಲ್ಲರಿಗೂ 100 ಕೂದಲು ಉದುರಬೇಕು ಅಂತ ಏನಿಲ್ಲ, ಕೆಲವರಿಗೆ ಒಂದು 10-20 ಕೂದಲು ಉದುರುತ್ತದೆ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ ಸ್ವಲ್ಪ ಹೋಗ್ತಿದೆ ಅಂತ. ಅದಕ್ಕಿಂತ ದುಪ್ಪಟ್ಟು ಜಾಸ್ತಿ ಆಗ್ತಂತ ಹೇಳಿದ್ರೆ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು. ಓಕೆನಾ? ಎಲ್ಲ ಆಗಿ ಒಂದು 6-7 ತಿಂಗಳು ಕೂದಲು ಹೋಗಿ ಮತ್ತೆ ಬರುದಲ್ಲ, ಸ್ಟಾರ್ಟ್ ಆಗುವಾಗ್ಲೇ ಬಂದು ತೋರಿಸೋದು ಬೆಟರ್.
0: ಡಾಕ್ಟರ್, ಈಗ ಮುಖದ ಮೇಲೆ ಸ್ವಲ್ಪ ಕಪ್ಪು ಕಪ್ಪಗೆ ಬೀಳ್ತದೆ,
1: ಅದು ಆಕ್ರೋಕಾರ್ಡನ್ ಅಂತ ಕರಿತೇವೆ, ಜನಸಾಮಾನ್ಯವಾಗಿ ಸ್ಕಿನ್ ಟ್ಯಾಗ್ ಅಂತ ಕರೀತಾರೆ. ಸೊ ಯೂಶಲಿ ಕೆಲವರು ಕುತ್ತಿಗೆಯಲ್ಲಿ ಕಪ್ಪು ಕಲರ್ ಬಣ್ಣದ್ದು ಮತ್ತೆ ಮುಖದಲ್ಲಿ ಕಪ್ಪು ಕಲರ್ ಅದು ಸಣ್ಣ ಸಣ್ಣ ಗುಳ್ಳೆಗಳನ್ನು ನೀವು ಸಾಮಾನ್ಯವಾಗಿ ನೋಡಿರ್ತೀರಿ. ನಾವು ಯೂಶಲಿ ಅದನ್ನು ಡಿಪಿಯನ್ಸ್ ಅಂತ ಕರಿತೇವೆ. ಸ್ವಲ್ಪ ದೊಡ್ಡದಾಗಿದ್ರೆ ನಾವು ಅದನ್ನು ಆಕ್ರೋಕಾರ್ಡನ್ಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಎಲ್ಲರನ್ನ ಸ್ಕಿನ್ ಟ್ಯಾಕ್ಸ್ ಅಂತ ಕರಿತೇವೆ. ಸೊ ಯೂಶಲಿ ಅದು ಆಸ್ ಯು ಏಜ್ ಕೆಲವರಿಗೆ ಬರ್ತದೆ. ಯೂಶಲಿ ಕೆಲವೊಂದ್ಸತಿ ಏನಾಗ್ತದೆ, ಶುಗರ್ ಪೇಷಂಟ್ಸ್ಗಳು ಓಕೆನಾ, ಅಂಥವ್ರಿಗೆ ಸಹ ಕುತ್ತಿಗೆಯಲ್ಲಿ ನಾವು ಅದನ್ನು ನೋಡ್ತೇವೆ. ಈ ಕೆಲವೊಂದ್ಸತಿ ಓವರ್ ವೆಯ್ಟ್ ಇರ್ತಾರೆ, ಒಬೀಸ್ ಇರುವಂಥವ್ರಿಗೆ ಸಹ ಕೂಡ ಅದು ಸ್ಕಿನ್ ಟ್ಯಾಕ್ಸ್ ಬರ್ತದೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಡಿಪೆಂಡಿಂಗ್, ಈಗ ನಿಮ್ಮ ಓವರ್ ವೆಯ್ಟ್ ಆಗಿದ್ರೆ ವೆಯ್ಟ್ ರೆಡ್ಯೂಸ್ ಆಗಲೇಬೇಕು. ಯಾಕಂತೇಳಿದ್ರೆ ಓವರ್ ವೆಯ್ಟ್ ಆಗೋದ್ರಿಂದ ಓವರ್ ವೆಯ್ಟ್ ಪೀಪಲಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗ್ತದೆ, ಅದರಿಂದಾಗಿ ಆ ಸ್ಕಿನ್ ಟ್ಯಾಕ್ಸ್ ಯೂಶಲಿ ಬರ್ತದೆ. ಅದು ಯೂಶಲಿ ಏನು ಮಾಡ್ತಾರೆ, ಕೆಲವರು ಕೂದಲು ಕಟ್ಟುವುದೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದಾಯ್ತು. ಯಾಕಂತ ಹೇಳಿದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ, ತುಂಬ ಪೇಯ್ನ್ ಇರ್ತದೆ ಓಕೆನಾ, ಆ ಪೇಯ್ನಿಂದಾಗಿ ಮತ್ತೆ ಬೇರೆ ಎಲ್ಲ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರ್ತದೆ. ಅದೆಲ್ಲ ಸಿಂಪಲ್ ಆಗಿ ಒಪಿಡಿಗೆ ಬಂದರೆ ನಾವು ಅದನ್ನು ರಿಮೂವ್ ಮಾಡಿ ಕಳಿಸ್ತೇವೆ ಓಕೆನಾ. ಇಟ್ ಹಾರ್ಡ್ಲಿ ಒಂದು ದೊಡ್ಡಿದ್ರೆ ಜಸ್ಟ್ ಇಂಜೆಕ್ಷನ್ ಕೊಟ್ಟು ಅಲ್ಲಿಗೆ ಲೋಕಲ್ ಮಾಡಿ ರಿಮೂವ್ ಮಾಡ್ತೇವೆ. ತುಂಬ ಇದ್ರೆ ಕ್ರೀಮ್ ಹಚ್ಚಿ ಕೂರಿಸಿ ಮಾಡ್ತೇವೆ ಓಕೆನಾ. ಸೊ ಅದನ್ನ ಬಿಟ್ಟು ನೀವು ಕೂದಲು ಕಟ್ಟೋದೆಲ್ಲ ಮಾಡಿ
0: ಪರಿಹಾರ ಆಗುತ್ತಾ ಅಥವಾ
1: ನೀವು ಅದು ಬಂದ ಯಾವ್ದಾದ್ರು ಉಂಟು ಅದನ್ನ ತೆಗೆದ್ರೆ ಅದು ಕಂಪ್ಲೀಟ್ ಆಗಿ ಹೋಗ್ತದೆ. ಮತ್ತೆ ಕೆಲವು ರೆಜಿಮೆನ್ ಇರ್ತದೆ, ನಾವು ಹೇಳ್ತೇವೆ ಏನ್ ಮಾಡ್ಬೇಕು, ಪೋಸ್ಟ್ ಪ್ರೊಸೀಜರ್ ಅದೆಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಫಾಲೋ ಮಾಡ್ಬೇಕಾಗ್ತದೆ. ಇನ್ನು ಕೆಲವು ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಬೀಳ್ತದೆ, ಅದನ್ನ ಡಿಪಿಯನ್ಸ್ ಅಂತ ಕರಿತೇವೆ. ಅದು ಯೂಶಲಿ ಏನಾಗ್ತದೆ, ಕೆಲವೊಂದ್ಸತಿ ಜೆನೆಟಿಕ್ಸ್ ಇಂದಾನು ಬರ್ತದೆ, ಕೆಲವೊಂದ್ಸತಿ ಇದು ಸನ್ ಎಕ್ಸ್ಪೋಜರ್ ಜಾಸ್ತಿ ಆಗೋದ್ರಿಂದ, ಬಿಸಿಲಿಗೆ ಜಾಸ್ತಿ ಹೋಗೋದ್ರಿಂದ ಅದು ಮುಖದಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪ್ರಿಫರೇಬಲ್ ಏನ್ ಮಾಡ್ಬೇಕು, ನಿಮ್ಗೆ ಬರಬಾರ್ದು ಫ್ಯೂಚರ್ ಅಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಮುಖಕ್ಕೆ ಸಹ ಅಂಡ್ ನೆಕ್ಕಿಗೆ ಸಹ ಯೂಸ್ ಮಾಡ್ಬೇಕು ಸನ್ಸ್ಕ್ರೀನ್ ಅನ್ನು.
0: ಡಾಕ್ಟರ್, ಹಾಗೆ ನಾವು ಮಾತಾಡ್ತಾ ಸಾಕಷ್ಟು ಮಾಹಿತಿಯನ್ನ ಚರ್ಮದ ಬಗ್ಗೆ ನೀಡಿದ್ರಿ. ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚರ್ಮ ರೋಗ ವಿಭಾಗ ಇದೆ, ಪೇಷಂಟ್ಗಳು ಬಂದ್ರೆ ಅಥವಾ ವಿಸಿಟರ್ಸ್ ಬಂದ್ರೆ ಅಂತವರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು ದೊರೆಯುತ್ತದೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಸೊ ಕಂಪ್ಲೀಟ್ ಏರ್, ನೇಲ್ಸ್ ಮತ್ತು ಸ್ಕಿನ್ನಿದ್ದು ಏನೇ ತೊಂದರೆ ಇದ್ದರೂ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಮತ್ತು ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟನ್ನು ಕಂಪ್ಲೀಟಾಗಿ ಕೊಡ್ತೇವೆ. ಅದಲ್ಲದೆ ಕ್ಲಿನಿಕಲಿ ಮತ್ತು ಕೆಲವು ಪ್ರೊಸೀಜರ್ಸ್ ಕೂಡ ಮಾಡ್ತೇವೆ ಓಕೆನಾ. ಈ ಸ್ಕಿನ್ ಟ್ಯಾಗ್ ರಿಮೂವಲ್, ಡಿ ಪಿ ಎನ್ ರಿಮೂವಲ್, ಮತ್ತು ವೆರೂಕ ಅಂತ ಹೇಳ್ತೇವೆ ಅದು ವೈರಲ್ ಇನ್ಫೆಕ್ಷನ್ ಅಂತ ಬರೋದು, ಅದರ ರಿಮೂವಲ್ ಅದೆಲ್ಲ ಮಾಡ್ತೇವೆ. ಅದಲ್ಲದೆ ಕೆಮಿಕಲ್ ಪೀಲ್ಸ್ ಕೂಡ ಅವೈಲೇಬಲ್ ಇದೆ. ಕೆಮಿಕಲ್ ಪೀಲ್ಸ್ ಅಂತ ಹೇಳಿದ್ರೆ ಈ ಮೊಡವೆಗೆ ಈ ಬಂಗಿಗೆ ಬೇಕಾಗುವಂಥ ಕೆಮಿಕಲ್ ಪೀಲ್ಸ್ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇದೆ. ಸೊ ಸ್ಕಿನ್ನ ನಮ್ಮ ದೇಹದ ಅತಿ ದೊಡ್ಡ ಅಂಗವಾಗಿದೆ, ಮತ್ತು ಅದು ವಿಸಿಬಲಿ ಎಲ್ಲರೂ ನೋಡುವಂತಹ ಅಂಗ. ನೀವು ಹೊರಗಡೆ ಹೋದ ತಕ್ಷಣ ನಿಮ್ಮ ಮುಖನೇ ನೋಡ್ತಾರೆ ಎಲ್ಲರೂ. ಸೊ ಎಲ್ಲರೂ ಅಟ್ಮೋಸ್ಟ್ ಕೇರ್ ತಗೊಳ್ಳೇಬೇಕು. ಎಲ್ಲ ಹಾಳಾದ್ಮೇಲೆ ಬಂದು ಡಾಕ್ಟರ್ಗೆ ತೋರಿಸ್ಲಿಕ್ಕಿಂತ ಮುಂಚೆ, ಅಂದರೆ ಇಲ್ಲಿ ಉಜಿರೆಯಲ್ಲೇ ಒಂದು ಡರ್ಮಟಾಲಜಿಸ್ಟ್ ಅವೈಲಬಲ್ ಇರುವ ಕಾರಣ, ನಿಮ್ಗೆ ಈಸಿಲಿ ಇಷ್ಟು ಆಕ್ಸೆಸಬಲ್ ಇರೋ ಕಾರಣ, ಏನಾದರೂ ಸ್ವಲ್ಪ ಸಣ್ಣ ತೊಂದರೆ ಇದ್ರೂ, ಇವನ್ ದೋ ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್ ಫಾರ್, ಬಂದು ತೋರಿಸೋದು ಬೆಟರ್. ಮತ್ತೆ ಎಲ್ಲೆಲ್ಲೋ ಹೋಗಿ ಬೇರೆ ಡರ್ಮಟಾಲಜಿಸ್ಟ್ ಅಲ್ಲದೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಫಂಗಲ್ ಇನ್ಫೆಕ್ಷನ್ ಈ ರೀಜನಲ್ಲಿ, ಅಂದರೆ ನಮ್ಮ ರೀಜನಲ್ಲಿ ತುಂಬ ಕಾಮನ್. ಸೊ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆ ಹೋಗಿ ಬರ್ತಿದ್ದಾರೆ ಪೇಷಂಟ್ಸ್. ಅದು ನಿಮ್ಮ ಪರ್ಸನಲ್ ಒಪಿನಿಯನ್, ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಬೇರೆ ಬೇರೆ ಕ್ರೀಮ್ ಹಚ್ಚಿ ಬರೋದ್ರಿಂದ ಸ್ಕಿನ್ ಎಲ್ಲ ಹಾಳಾಗಿರ್ತದೆ. ನನ್ನ ಹತ್ರ ಬಂದು ತೋರಿಸೋ ಪೇಷಂಟ್ಸ್ಗೆ ಹಾಳಾಗೋದ್ರಿಂದ ಏನಾಗ್ತದೆ, ಟ್ರೀಟ್ಮೆಂಟ್ ಈಗ 1.5 months ಇರ್ತದೆ ಫಂಗಸ್ ಇದು. ಈಗ ಬೇರೆ ಕಡೆ ತೋರಿಸಿ ಬಂದಿದ್ದೀರಾ, ಸ್ಕಿನ್ ಎಲ್ಲ ಹಾಳಾಗಿದೆ ಅಂದರೆ 1.5 months ಅಲ್ಲಿ ಹೋಗುವಂಥ ಡಿಸೀಸಸ್ ಈಗ 2-3 months ಎಲ್ಲ ತಗೊಳ್ತಿದೆ. 2-3 months ಅಲ್ಲ, ಕೆಲವರಿಗೆ 6 months ಕೂಡ ತಗೊಳ್ತಿದೆ. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಕ್ರೀಮ್ ಹಚ್ಚೋದ್ರಿಂದ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ. ಸೊ ನೀವು ಎಷ್ಟು ಟ್ರೀಟ್ಮೆಂಟ್ ಮಾಡಿದರೂ ಹೋಗೋದಿಲ್ಲ. ಸೊ ಬೆಟರ್ ನಿಮಗೆ ಇಲ್ಲಿ ಡರ್ಮಟಾಲಜಿಸ್ಟ್ ಅವೈಲೇಬಲ್ ಇರೋದ್ರಿಂದ ಅಟ್ಮೋಸ್ಟ್ ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಅಂತ ಹೇಳಿದ್ರೆ ದುಡ್ಡು ಕೂಡ ವೆಚ್ಚ, ಆ ಕಡೆಯಿಂದ ಟೈಮ್ ಕೂಡ ವೆಚ್ಚ. ಸೊ ಇಷ್ಟು ಈಸಿಲಿ ಆಕ್ಸೆಸಬಲ್ ಇರುವಾಗ ಇಷ್ಟು ಸಣ್ಣ ಊರಲ್ಲಿ, ಸೊ ಬಂದು ಯುಟಿಲೈಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ.
0: ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ ಅಂದರೆ, ವಿಶೇಷವಾಗಿ ಮಹಿಳೆಯರಲ್ಲಿ, ಅದರಲ್ಲೂ ಕೂಡ ಯುವತಿಯರಲ್ಲಿ, ಮುಖದ ಮೇಲೆ ಕೂದಲುಗಳೆಲ್ಲ ಬೆಳೆಯುವಂಥದ್ದು, ಈಗ ತುಂಬ ಅವರಿಗೆ ಫಂಕ್ಷನ್ಗೆ ಅಟೆಂಡ್ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಪಬ್ಲಿಕಲ್ಲಿ ಓಡಾಡೋದಕ್ಕೆ ಅವರು ಪರ್ಸನಲಿ ಕೊರಗ್ತಾ ಇರ್ತಾರೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆಯಾ ಅಥವಾ ಅದನ್ನು ಯಾವ ರೀತಿ ನಾವು ತೆಗಿಬೋದು ಅಥವಾ ಏನದಕ್ಕೆ ಮಾಡಬಹುದು ಅಂತ. ಈಗ ಉಜಿರೆಯಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೇ ನೀವು ಇರ್ತೀರಾ ಡಾಕ್ಟ್ರೆ, ಈಗ ತುಂಬ ಮಂದಿ ಕೊರಗ್ತಾ ಇರ್ಬೋದು ಅಥವಾ ಅಂಥವ್ರು ತುಂಬ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ಇರ್ಬೋದು, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಿ, ಮತ್ತೆ ಅಂತವರಿಗೆ ಟ್ರೀಟ್ಮೆಂಟ್ ಕೊಡುವಾಗ ನೀವು ಏನು ಅವರಿಗೆ ಸಲಹೆ ಕೊಡ್ತೀರಿ?
1: ಕೂದಲು ಮುಖದಲ್ಲಿ ಜಾಸ್ತಿ ಬೆಳೀತಿದೆ ಅಂತ ಹೇಳಿದ್ರೆ ನಾನಾ ಕಾರಣದಿಂದ ಬೆಳೀತಿರ್ಬಹುದು. ಕೆಲವೊಂದ್ಸತಿ ಏನಾಗ್ತದೆ ಜೆನೆಟಿಕ್ಸ್ ಅಲ್ಲೇ ಇರಬಹುದು, ಅದೆಲ್ಲ ತೊಂದರೆ ಏನಿಲ್ಲ. ಇನ್ನು ಕೆಲವೊಂದ್ಸತಿ ಏನಾಗ್ತದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇರಬಹುದು. ಸೊ ಅಂತ ಪೇಷಂಟ್ಸ್ ನ ಫಸ್ಟ್ ನಾವು ಹಾರ್ಮೋನಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಏನಾದರೂ ತೊಂದರೆ ಉಂಟಾ, ಅಂಡರ್ಲೈಂಗ್ ಏನಾದರೂ ತೊಂದರೆ ಉಂಟಾ, PCOD ಉಂಟಾ, ಅದೆಲ್ಲ ನೋಡಿ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಸಿ ಕೂದಲು ಮುಖದಲ್ಲಿ ಬೆಳೆಯೋದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ, ಓಕೆನಾ? ಲೇಸರ್ಸ್ ಎಲ್ಲ ಅವೈಲೇಬಲ್ ಉಂಟು. ಸೊ ಅಂಥವರು ನಾನು ಅಂತ ಕರೆಕ್ಟಾಗಿ ಬಂದು ತೋರಿಸಿದ್ರೆ ಇವ್ಯಾಲ್ಯೂಯೇಟ್ ಮಾಡಿ ನಾವು ನೆಕ್ಸ್ಟ್ ಏನ್ ಮಾಡಬಹುದು ಅಂತ ನಾವು ಪೇಷಂಟ್ಸ್ಗೆ ಹೇಳಬಹುದು.
0: ಮತ್ತೆ ವಿಶೇಷವಾಗಿ ಅದು ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಅವರ ಗುಪ್ತಾಂಗಗಳೆಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾಗ ಡಾಕ್ಟರ್ ಕನ್ಸಲ್ಟೇ ಮಾಡೋದಿಲ್ಲ. ಈಗ ನಾವು ಸಾಮಾನ್ಯವಾಗಿ ಗಮನಿಸುವಂತ ವಿಷಯ ಚರ್ಮ ಸಂಬಂಧಿ ಮತ್ತೆ ಆರೋಗ್ಯ ಸಮಸ್ಯೆ ಜಾಸ್ತಿ ಕಾಡುವಂತ ಅವಕಾಶ ಇರ್ತದೆ. ಅಂತವರಿಗೆ ನೀವು ಏನ್ ಹೇಳ್ತೀರಿ ಡಾಕ್ಟರ್?
1: ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ತೊಡೆ ಸಂದಿಯಲ್ಲಿ ಏನಾದ್ರು ಫಂಗಸ್ ಆಗಿದ್ರೆ ಇದೆಲ್ಲ ಬಂದು ತೋರಿಸೋದು ಬೆಟರ್. ಯಾಕಂತ ಹೇಳಿದ್ರೆ ಏನಾಗ್ತದೆ, ಈಗ ಕೆಲವೊಂದ್ಸತಿ ಬರೀ ತೊಡೆ ಸಂದಿಗೆ ಮಾತ್ರ ಸೀಮಿತವಾಗಿರ್ತದೆ. ನೀವು ಅದನ್ನು ಡಾಕ್ಟರ್ಸ್ಗೆ ಬಂದು ತೋರಿಸೋದನ್ನು ಅವಾಯ್ಡ್ ಮಾಡಿದ್ರೆ ಏನಾಗ್ತದೆ, ಒಂದು ಕಡೆ ಇದ್ದದ್ದು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗ್ತದೆ. ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಕೂಡ ಫಂಗಸ್ ಬರುವ ಚಾನ್ಸಸ್ ಇರ್ತದೆ. ಸೊ ಅದನ್ನು ಬುಡದಿಂದಲೇ ಕಮ್ಮಿ ಮಾಡೋದು ಬೆಟರ್. ಫುಲ್ ಸ್ಪ್ರೆಡ್ ಆಗಿ ಮತ್ತೆ ಬಂದು 2-3 months ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಸ್ವಲ್ಪ ಇರುವಾಗಲೇ 1 month ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಕೆಲವೊಂದ್ಸತಿ ಏನಾಗ್ತದೆ, ಅದಲ್ಲದೆ ಗುಪ್ತ ರೋಗ ಕೂಡ ಇರ್ತದೆ. ಸೊ ಅದು ನಿಮ್ಗೆ ಒಬ್ಬರಿಗೆ ಸೀಮಿತ ಅಲ್ಲ. ಸಿ ನೀವು ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲದಕ್ಕೂ, ಆಲ್ಮೋಸ್ಟ್ ಎಲ್ಲದಕ್ಕೂ ಈಗ ಟ್ರೀಟ್ಮೆಂಟ್ ಇದೆ, ಓಕೆನಾ? ಸೊ ನಿಮ್ಮಿಂದಾಗಿ ಬೇರೆಯವರಿಗೆ ತೊಂದರೆ ಆಗಬಾರ್ದು, ನಿಮ್ಮ ಪಾರ್ಟ್ನರ್ಗೆ ಪಾಪ ಅವ್ರ ತಪ್ಪಿಲ್ಲದೆ ಫಾಲ್ಟ್ ಇಲ್ಲದೆ ಅವರಿಗೆ ಬರಬಾರ್ದು. ಸೊ ಬಂದು ತೋರಿಸೋದು ಬೆಟರ್. ಏನೋ ಗುಪ್ತ ರೋಗ ಇದ್ರೂ ಕೂಡ ಎಸ್ಪೆಷಲಿ ಈಗ HIV ಇದ್ರೆ ಇಲ್ಲ ಅಂತ ಹೇಳಿದ್ರೆ ದೇರ್ ಆರ್ ಡಿಫ್ರೆಂಟ್ ಆಯ್ತಾ, ಹರ್ಪಿಸ್ ಜೆನೆಟಾಲಿಸ್ ಅಂತ ಹೇಳ್ತೇವೆ. ಈಗ ಮೂತ್ರ ಹೋಗೋ ಜಾಗದಲ್ಲಿ ನೀರು ಗುಳ್ಳೆಗಳು ಬರ್ತದೆ ಕೆಲವರಿಗೆ, ಅದು ಓಡಿದ್ರೆ ತುಂಬಾ ನೋವಾಗೋ ಇದೆಲ್ಲ ಇರ್ತದೆ. ಸೊ ಅಂತದೆಲ್ಲ ಇದ್ರೆ ಬಂದು ಚರ್ಮ ರೋಗ ತಜ್ಞರನ್ನು ಭೇಟಿ ಆಗೋದು ಉಪಯುಕ್ತ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಯಾಕಂತ ಹೇಳಿದ್ರೆ ನೀವು ಅದನ್ನ ಅವಾಯ್ಡ್ ಮಾಡಿದ್ರೆ ಏನಾಗ್ತದೆ, ಟ್ರೀಟ್ಮೆಂಟ್ಗೆ ಸೆಕೆಂಡರಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಒಂದಿದ್ದು ಡಬಲ್. ಸೊ ಒಂದು ಟ್ರೀಟ್ಮೆಂಟ್ ಡಬಲ್ ಟ್ರೀಟ್ಮೆಂಟ್ ಆಗ್ತದೆ. ಸೊ ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಕೂಡ ಅದು ಸ್ಪ್ರೆಡ್ ಆಗ್ತದೆ. ಸೊ ನಮ್ಮ ಹತ್ರ ಬಂದು ತೋರಿಸಿದ್ರೆ ನಾವು ಹೇಳ್ತೇವೆ, ನಿಮ್ಮ ಪಾರ್ಟ್ನರ್ಗೆ ಬರೋದಕ್ಕಿಂತ ಮುಂಚೆ ಹೇಗೆ ಅದನ್ನು ಅವಾಯ್ಡ್ ಮಾಡಬಹುದು, ಏನೆಲ್ಲ ಮೆಷರ್ಸ್ ತಗೊಳ್ಬೇಕು, ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗ್ತದೆ. ಸೊ ಏನೇ ತೊಂದರೆ ಇದ್ರೂ ಡಾಕ್ಟರ್ಸ್ ಅನ್ನು ಬಂದು ಕನ್ಸಲ್ಟ್ ಮಾಡೋದು ಬೆಸ್ಟ್.
0: ಅಂದ್ರೆ ಈಗ ಡಾಕ್ಟರ್ ನೀವು ಹೇಳಿದಾಗಿನ ಈ ಚರ್ಮದ ಸಮಸ್ಯೆಗಳು ಯಾವುದೇ ಬಂದರೂ ಕೂಡ ಅದಕ್ಕೆ ಒಂದು ನಾಚಿಕೆ ಸ್ವಭಾವವನ್ನು ಬಿಟ್ಟು ಅವರು ಡಾಕ್ಟರ್ ಅನ್ನ ನೇರವಾಗಿ ಸಂಪರ್ಕ ಮಾಡಿದ್ರೆ ಅದಕ್ಕೆ ಎಲ್ಲದಕ್ಕೂ ಚಿಕಿತ್ಸೆ ಅನ್ನುವಂಥದ್ದು ಇದ್ದೇ ಇದೆ ಅನ್ನುವಂಥದ್ದನ್ನ ತಾವು ಹೇಳ್ತಾ ಇದ್ದೀರಿ. ಡಾಕ್ಟರ್, ಇಷ್ಟು ಹೊತ್ತು ತಾವು ಚರ್ಮ ಸಂಬಂಧಿ ಅನೇಕ ವಿಚಾರಗಳನ್ನು ನಮ್ಮ ಕೆಳಗರಿಗೆ ತಿಳಿಸಿದ್ರಿ. ವಿಶೇಷವಾಗಿ ಚರ್ಮವನ್ನು ಹೇಗೆ ಕೇರ್ ಮಾಡಬೇಕು, ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಏನೆಲ್ಲ ಫುಡ್ಗಳನ್ನು ತಿನ್ನಬೇಕು, ಮತ್ತು ಯಾವ್ಯಾವ ರೀತಿಯಾದಂಥ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ, ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇಷ್ಟು ಹೊತ್ತು ನಮ್ಮ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟ್ರೆ.
1: ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ರೇಡಿಯೋ ನಿನಾದ 90.4 FM ಕಿರುನ ಮಾತ್ರೆಗಳ ಸೊಲ್ಮೆಲು ಇನಿ ಎಂಕ್ಲ ಉಜಿರೆದ ಮುಂಡತ್ತೋಡಿ ಪನ್ಪಿನಲ್ ಪೌಲ ಮುಂಡತ್ತೋಡಿ ಪನ್ಪಿನಂಚಿನ ಜಾಗಿಡು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಮುಲ್ಪದ NSS ಘಟಕ ಪಂಡ ರಾಷ್ಟ್ರೀಯ ಸೇವಾ ಯೋಜನೆದ ಮುತಾಲಿಕೆಡು ಕಂಡುಡು ಕೆಸರದ ಗೊಬ್ಬು ನಡತೊಂದುಂಡು. ನೆತ್ತ ವಿಷಯವಾದ ಮುಳು ಜೋಕ್ಲು ಮತ ಭಾರಿ ಖುಷಿಟ್ಟು ಅಡ್ಡು ಪಾಲ್ಪಡೆ ಒಂದುಲ್ಲೇರು. ಈ ಕಾರ್ಯಕ್ರಮದ ಬಗ್ಗೆ ನಮಕ್ ಪಾತ್ರ ಐತೆ ರಾಷ್ಟ್ರೀಯ ಸೇವಾ ಯೋಜನೆದ ಕಾರ್ಯಕ್ರಮ ಮುಖ್ಯಸ್ಥರಾಯಿನಂಚಿನ ಡಾಕ್ಟರ್ ಸುಧೀರ್ ಸರ್ ನಮ್ಮೊಟ್ಟುಗುಲ್ಲೇರು. ಅರೆ ಈ ಕಾರ್ಯಕ್ರಮದ ಬಗ್ಗೆ ದಾದಪ್ಪನ ಪೆರ್ನ ಕೆನ್ಗ ಸರ್ ನಮಸ್ತೆ.
2: ನಮಸ್ತೆ ಸರ್. ನಮಸ್ತೆ. ಒಂದೊಂಜಿ ವಿನೂತನವಾಯಿನ ಕಾರ್ಯಕ್ರಮ ಎಂಕ್ ನೆಂಪಿಪ್ಪುನ ಲೆಕ್ಕ ಸಾಧಾರಣ NSS ರಾಷ್ಟ್ರೀಯ ಸೇವಾ ಯೋಜನೆ SDM ಕಾಲೇಜುದ ಇತಿಹಾಸಡೆ ಒಂದೊಂಜಿ ಪ್ರಥಮ ಮೈಲಿಗಲ್ಲು ಒಂದೇ ಪಣೋಲಿ ನಮ್ಮ ದಯಪಂಡ ಇತ್ನ ಮುಟ್ಟ ಇರ್ಲ ಈ ಒಂಜಿ ಎಕ್ಸ್ಪೆರಿಮೆಂಟೇಷನ್ ಅಥವಾ ಪ್ರಯೋಗ ಮಲ್ತಿದ್ದೀರ್ ಒಂದು ಫಸ್ಟ್ ಟೈಮ್ ಎಂಕ್ಲ ಐತೆ ಶುರು ಮಲ್ತಿನ ಜೋಕ್ಲೆಗೆ ಭಾರಿ ಒಂಜಿ ಇಂಟ್ರೆಸ್ಟ್ ಆಸಕ್ತಿ ಪಾಲ್ಗೊಳ್ಳೊಂದುಲ್ಲೇರ್ ದಯಪಂಡ ಒಂದೊಂಜಿ ವಿನೂತನವಾಯಿನ ಕಾರ್ಯಕ್ರಮ ಏಪಲ ಜೋಕ್ಲು ನಮ್ಮ NSS ನನಗಲ್ಲ ನಿಮಗಾಗಿ ಎಂದು ಪಣಪನ ಒಂಜಿ ಧ್ಯೇಯ ವಾಕ್ಯಡ್ ಶ್ರಮಯೇವ ಜಯತೆ ಎಂದು ಪಣೊಂದು ಸಮಾಜಕ್ಕೆ ಬೋಡಾದು ಬೇತೆ ಬೇತೆ ಪ್ರೋಗ್ರಾಮ್ ಮಲ್ಪೇರ್ ಅಂಡ ಒಂದು ಫಸ್ಟ್ ಟೈಮ್ ಅಕ್ಲಿಗೆ ಬೋಡಾದ ಎಂಕ್ಲ ರಡ್ಡನೆದ ಪ್ರೋಗ್ರಾಮ್ ಆಯೋಜನೆ ಮಲ್ತಂದುಲ್ಲ ಫಸ್ಟ್ ಒಂಜಿ ಮುರಾಣಿ ಆಯ್ತಾರ ಅದಾನಿ ಎಂಕ್ಲ NSS ಸ್ಪೋರ್ಟ್ಸ್ ಡೇ ಅಂದ್ ಮಲ್ತ ಅಂಚನೆ ಈ ಸರ್ತಿ ಒಂದು ರಡ್ಡನೆದ ಪ್ರೋಗ್ರಾಮ್ ಅದು ಕೆಸರಡ್ ಒಂಜಿ ದಿನ ಪಂಡದು ಕೆಸರದ ಗೊಬ್ಬು ಬೇತೆ ಬೇತೆ ಆಟೋಟಲ್ ಅನ್ನ ಆಯೋಜನೆ ಮಲ್ತದ ಒಂಜಿ ಯಶಸ್ವಿಯಾದ ಮುಂದುವರಿಯೊಂದುಂಡು ಭಾರಿ ಖುಷಿ ಆವೊಂದುಂಡು ಎಂಕ್
1: ಜೋಕ್ಲು ಮತ್ತೆ ಭಾರಿ ಖುಷಿಟ್ ನೆಟ್ಟು ಪೂರ ಕೆಸರಡ್ ಪೂರ ಮುರುಕುದು ಗೊಬ್ಬುನ ಅಂಚಿನ ಈ ಒಂಜಿ ಸನ್ನಿವೇಶ ತೋನಾಗ ಇರಿ ದಾದಪ್ಪನ ಪರ್ನೆತ್ತ ಬಗ್ಗೆ
2: ಒಂದೊಂಜಿ ಗ್ರೂಪ್ ಆಕ್ಟಿವಿಟಿ ಆಯ್ನ ಇಡ್ತಾರ ಮಾನಸಿಕವಾದ ಅಕ್ಲೆ ಒಂಜಿ ಉಲ್ಲಾಸ ತೆಕ್ಕೊಂಡು ಐತೊಟ್ಟಿಗೆ ಒಂಜಿ ಲೀಡರ್ಶಿಪ್ ಅಕ್ಲೆನ ಉದ್ದೀಪನ ಅವರೆ ಅವು ಅತ್ತಂದೆ ಅಕ್ಲೆನ ಒಂಜಿ ಕೋಆಪರೇಟಿವ್ ಮೆಂಟಾಲಿಟಿ ಮೈಂಡ್ ಸೆಟ್ ಒಂಜಿ ಸಹಕಾರ ಪ್ರಜ್ಞೆ ಐತೊಟ್ಟುಗೆ ಟೈಮ್ ಸೆನ್ಸ್ ಕ್ರಿಯೇಟಿವಿಟಿ ಎಂಚ ಎಂಕ್ಲ ಟೀಮ್ಡು ವಿನ್ ಆವಡು ಒಂದು ಗೆಂದು ಎಂಚ ಅಂದು ಪಂಪನ ಚಿತ್ರ ಒಂಜಿ ಪ್ಲಾನಿಂಗ್ ದ ಬಗ್ಗೆ ಅವು ಮಾಂತ ಕೌಶಲ್ಯ ಅಕ್ಲೆಗೆ ದಟ್ಟು ತಿಕ್ಕೊಂಡು ಅಂಚಾದ ದಟ್ ಏತ್ ಸ್ಟೂಡೆಂಟ್ಸ್ ಪಾಲು ಪಡೆಪೇರ್ ಅಕ್ಲೆಗೆ ಮಾತೆರೆಗ್ಲ ಒಂಜಿ ಒಂದು ಲಾಭನೇ ಅಂದು ಪನ್ನುಲಿ ಐತೊಟ್ಟುಗೂ ನನ್ನ ಮಾನಸಿಕ ದೈಹಿಕ ಉಲ್ಲಾಸ ಅವತ್ತಂದೆ ಒತ್ತಡ ನಿವಾರಣೆಗೆ ಬೋಡಾದು ಐತೊಟ್ಟುಗೂ ಈತ ಮಡ್ಡು ಥೆರಪಿ ಅಂದು ಮಲ್ಪೇರು ಬೇತೆ ಬೇತೆ ದಿಕ್ಕಿಡು ಇದು ನ್ಯಾಚುರೋಪತಿ ಮಾಂತ ಕಾಮನ್ ಇತ್ತೆ ಸರ್ವೇ ಸಾಮಾನ್ಯವಾಗಿನ ಒಂಜಿ ಚಿಕಿತ್ಸೆ ಅಂಚ ಇಂದು ಕೆಸರದ ಗೊಬ್ಬುಲ ಒಂಜಿ ನಮ್ಮ ಜೋಕ್ಲೇನ ಜವನರ ನಕ್ಲೇನ ಮೇಲ್ ಗಟ್ಟೆ ಅವರ ಒಂಜಿ ಉಪಕಾರ ಆಪುಂಡು ಒಂದು ಎನ್ನ ಅನಿಸಿಕೆ.
1: ಸೊಲ್ಮೇಲ್
2: ಧನ್ಯವಾದ. ಸೊಲ್ಮೇಲ್ ಸರ್
1: ನಮಕ್ ಇತ್ತೆ ಸುಧೀರ್ ಸರ್ ಸುಮಾರಾತ ವಿಷಯ ನಮ್ಮದ ಪಂಡೇರ್ ಕುಡುರ್ತಿ ನಮ್ಮ ಪೆರ್ಮೆದ NSS ಕಾರ್ಯಕ್ರಮ ಅಧಿಕಾರಿ ಆಯ್ನ ಅಂಚಿನ ಡಾಕ್ಟರ್ ಮಾಲಿನಿ ಅಂಚನ್ ನಮ್ಮೊಟ್ಟುಗುಲ್ಲೇರ್ ಆರು ಈ ಕಾರ್ಯಕ್ರಮದ ಬಗ್ಗೆ ನಮಕ್ ಒಂಜಾತ ಮಾಹಿತಿನ ಬಕ್ಕ ಈ ಖಂಡದ ಗೊಬ್ಬುದ ಬಗ್ಗೆ ನಮಕ್ ಪಣಿರುಳ್ಳೇರ್. ಮೇಡಮ್ ನಮಸ್ಕಾರ.
3: ನಮಸ್ತೆ ಸರ್.
1: ಕಾರ್ಯಕ್ರಮದ ಬಗ್ಗೆ ಪನ್ಪುನಾಂಡ
3: ಸರ್ ಕಾರ್ಯಕ್ರಮ ನಿಜವಾದಲ ಒಂಜಿ ಈ ಒಂಜಿ ಕೆಸರು ಗದ್ದೆ ಓಟನ್ ನಮ್ಮ ನಾಟಿ ಮನ್ಪುನ ಟೈಮ್ಡ್ ಆ ಟೈಮ್ಡ್ ಮನ್ಪುನ ಅಂಚಿನ ಒಂಜಿ ಇನ್ನೊಂಜಿ ಗ್ರಾಮೀಣ ಕ್ರೀಡೆ ಬೊಕ್ಕ ಈ ಕ್ರೀಡೆ ದಾಯ ಬೋಡು ಬಂಡ ಇತ್ತೆ ಆಧುನಿಕತೆ ಮಸ್ತ್ ಯುವ ಜನತೆಗೆ ಪ್ರಭಾವ ಬೀರೊಂದುಂಡು. ಅಪಗ ನಮ್ಮ ಒಂಜಿ ಗ್ರಾಮೀಣ ಒಂಜಿ ಜಾಗುಡುಪು ನಂಚಿಂದ ಏತೋ ಒಂಜಿ ಕ್ರೀಡೆಲು ನಶಿಸು ಪೋನುಂಡು ಪಂಡ ಅವು ತೋಜೊಂದಿ ಜೇರೆಗ್ಲ ಮರೆತು ಪೋನುಂಡು. ಆ ಟೈಮ್ಡ್ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆನ ಬಿಂಬಿಸು ನಂಚಿನ ಈ ಕಂಡಗ ಜಪ್ಪರ ಕೆಲವರಿಗೆ ಗೊತ್ತೇ ಇಜ್ಜಿ ಕಂಡ ಪಂಡ ಕೆಲವರು ತೂತಿನ ಕುಲಿ ಜರ್ ದಾಯಪಂಡ ನಮ್ಮ ಕಾಲೇಜಿಡ್ ದಕ್ಷಿಣ ಕನ್ನಡ ಕರಾವಳಿ ಭಾಗದ ಕುಲು ಮಾತ್ರ ಇಜ್ಜೇರ್ ಬೆತೆ ಬೇತ ರಾಜ್ಯದ ಬೆತೆ ಬೇತ ಊರುದ ಬಚ್ಚಿನ ಕುಲು ಜೋಕುಲು ಅಕ್ಲೆಗೆ ನಮ್ಮ ಊರ್ದ ಒಂಜಿ ಗ್ರಾಮೀಣ ಒಂಜಿ ಸಂಸ್ಕಾರ ಇಂಚಿನ ಅವಿನೊಂಜಿ ತೆರಿಪರೆ ಈ ಒಂಜಿ ಕಾರ್ಯಕ್ರಮ ಮಸ್ತ್ ಅಗತ್ಯ ಬೊಕ್ಕ ಇತ್ಯದ ಒಂಜಿ ಯುವ ಜನತೆಗೆ ಕಂಡಗ ಎಂಚ ಜಪ್ಪುನು ಕಂಡದ ನೀರಡ ಎಂಚ ಗೊಬ್ಬುನು ಆ ಕಂಡದ ಮಣ್ಣದ ಒಂಜಿ ಪುರ್ಲೆಂಚಿನ ಬೊಕ್ಕ ಐಟ್ ಒಂಜಿ ಜಪ್ಪುನಾಗ ನಮ್ಮ ಒಂಜಿ ಕೈಕಾರ್ಲ ಬಲಗೊಳ್ಳುಂಡು ಸರ್ ಪಂಡ ನಮಕೊಂಜಿ ನಮ್ಮ ಒಂಜಿ ಸ್ಟ್ರೆಂತ್ ಅನಾಪ ನಮಕೊಂಜಿ ಎಂಚಿನ ಬರ್ಪುಂಡು ಕಾನ್ಫಿಡೆನ್ಸ್ ಬರ್ಪುಂಡು ಆತ್ಮವಿಶ್ವಾಸ ಬರ್ಪುಂಡು ಖಾಲಿ ನಮ್ಮ ಬಲ್ಪ ಉಪ್ಪುನೇಟ ತಂದು ನೀರು ತೊಟ್ಟಿಗೆ ನಮ್ಮ ಬಲಿಪುವ ಆ ಒಂಜಿ ಪೊರ್ಲೆ ಬೇತೆ. ಸೊ ಅಂಚಾದ ಉಪ್ಪುನಾಗ ಇಂದು ಶಾಲೆದ ಜೋಕ್ಲೆ ಕಾಲೇಜ್ ಜೋಕ್ಲೆಗ್ ಅವಳ ಎನ್ ಎಸ್ ಎಸ್ ದಕ್ಕಲು ವರ್ಷ ಇಡೀ ಸೇವೆ ಮನ್ಪುಯರ್ ಸಮಾಜಗ ಅಂಚಾದ ಉಪ್ಪುನಾಗ ಅಕ್ಕಲು ಖುಷಿ ಪಡಿಯಾರೆ. ಅಕ್ಕಳಿಗೊಂಜಿ ಸಂಸ್ಕಾರ ಬದ್ಧವಾಯಿನ ಒಂಜಿ ನೆಲೆಗಟ್ಟಡು ಅಕ್ಕಲು ಖುಷಿ ಪಡೆಯಾರೆ. ಇನ್ನೊಂಜಿ ಕಾರ್ಯಕ್ರಮ ಇಂಕ್ಲು ಮಂತದ ಸರ್ ಬಟ್ ಮಸ್ತ್ ಜೋಕ್ಲಿಂದ ಏನು ಖುಷಿ ಪಡೊಂದಿಲ್ಲ. ಬಹುಶಃ ನನ್ನ ದುಂಬುಗು ದೇಡ್ದಿಲ್ಲ ಪೊರ್ಲು ಪೊರ್ಲದ ರೀತಿದ ಒಂಜಿ ಕ್ರೀಡೆ ಮತ್ತೆ ಇಂದೇನ ಒಂಜಿ ಎಡ್ಡ ರೀತಿಡು ನಮ್ಮ ಮನ್ಪೊಡು ಪನ್ಪುನ ಆಶಾವಾದಲ್ಲ ಇಂಕ್ಲ ಸರ್.
1: ಮುಂಡ ತೋಡಿ ಪನ್ಪಂಚಿನ ಜಾಗೆಟ್ ಕಾರ್ಯಕ್ರಮ ಮಲ್ಪೋಡ ಅಂಡ ಮುಲ್ಪದ ಊರ್ದಕ್ಲನಲ್ಲ ಒಂಜಿ ಸಾಕಾರ ಬೋಡ ಅಪ್ಪುಂಡು ಅಕ್ಲಾ ಒಂಜಿ ನಮ್ಮ ಜೋಕ್ಲನೊಟ್ಟುಗು ಬಕ್ಕ ಈ ನೆತ್ತ ಮಾತ ವ್ಯವಸ್ಥೆದ ಒಟ್ಟುಗು ಅಕ್ಲ ಪಾಲ್ಪಡಿತಾರೆ. ಊರ್ದಕ್ಲನ ಬಗ್ಗೆ ಎಂಚ ಸಾಕಾರ ತಿಕ್ಕಂದು ಬಕ್ಕ ಐತೆ ಬಗ್ಗೆ ಪನ್ಪುನಾಂಡ.
3: ಖಂಡಿತ ಸರ್, ಇಂಕುಲು ಈ ಕೆಸರು ಗದ್ದೆ ಓಟ ಮನ್ಪರ ಮಸ್ತ್ ಕಂಡ ನಾಡೊಂದಿತ್ತ ದಾಯಪಂಡ ಬರ್ಸಬೂರ್ನ ಟೈಮ್ ಇನ್ನು ಮನ್ಪುನಂಚಿನ ಒಂಜಿ ಕ್ರೀಡೆ ಬಟ್ ಕೆಲವೊಂಜಿ ಕಾರಣದಾತ್ರೆ ಇಂಕುಲು ಬೊಕ್ಕ ಮನ್ಪೋಡ ಈ ಟೈಮ್ ಈ ಟೈಮ್ ಮನ್ಪುನಾಗ ಜಾಸ್ತಿ ಕಂಡ ಕೆಸರು ಗದ್ದೆ ನಮಕ ತಿಕ್ಕುಜಿ ಸರ್. ಅಂಚ ನಾಡೊಂದು ಪೋನಾಗ ಮುಲ್ಪ ಮುಂಡತ್ತೋಡಿದ ಶಾರದಮ್ಮ ಬೊಕ್ಕ ದೇವರಾಜ್ ಮುಕುಲು ನಮಕ್ ಕಂಡನು ಕೊರಿಯರು ಸರ್. ಕಂಡ ಮಾತ್ರ ಕೊರ್ನತ್ತಕ್ಲು ನಮ್ಮ ಜೋಕ್ಲಿಗೆ ಮಧ್ಯಾಹ್ನದ ಒಣಸುಗೊಂದು ಈತ ಅರಿ ಅವು ಕೊರಿಯರು ಬೊಕ್ಕ ಆಯ್ತ ಅಡುಗೆದ ವ್ಯವಸ್ಥೆ ಅಕ್ಲು ಮಂತ್ ಕೊರಿಯರು ಇಂಕಲ್ಲ ಜೋಕ್ಲೊಟ್ಟಿಗೆ ಸೇರಿದ ಅಕುಲ್ಲ ಒಂಜಿ ಸಹಕಾರ ಕೊರಿಯರು ಬೊಕ್ಕ ಆಯ್ತನೆ ಕೈತಲ್ದ ಒಂಜಿ ಮಂಜುನಾಥರ್ ನಿಲ್ಲಿತ್ತ ಉಂಡು ಆರ್ಲಂಚೇನೆ ಜೋಕ್ಲೆಗೆ ನೀರದ ವ್ಯವಸ್ಥೆ ಮಂತ್ ಕೊರಿಯರು ಜೋಕ್ಲೆಗೆ ಒಂಜಿ ಖುಷಿ ಪಡಿಯರು ಒಂಜಿ ಐಸ್ ಕ್ರೀಮ್ ದ ವ್ಯವಸ್ಥೆ ಮಂತ್ ಕೊಡಿಯರು ಅಂಚ ಊರ್ದ ಜನಕ್ಲ ಸಹಕಾರ ಮಸ್ತ್ ಉಂಡು ಸರ್. ಅಂದೇಟ್ ನಮ್ಮ ಸಂಸ್ಥೆದ ಪ್ರಾಂಶುಪಾಲರು ಮೀನಾದ್ ನಮ್ಮ ವಿಶ್ವನಾಥ್ ಸರ್ ಪ್ರಾಂಶುಪಾಲರು ಬೊಕ್ಕ ನಮ್ಮ ಕಾಲೇಜಿದ ನಮ್ಮ ಸಂಸ್ಥೆದ ಸಹಕಾರದ ನಮಕೊಂಜಿ ಒಂಜಿ ಎಡ್ಡಂತಿನ ಒಂಜಿ ಕ್ರೀಡೆನು ಒಂಜಿ ಓಟನು ನಮಕ್ ಆಯೋಜನೆ ಮನ್ಪರೆ ಸಹಕಾರ ಅಂಡ ಸರ್.
1: ಮಸ್ತ್ ವಿಷಯ ಸೊಲ್ಮೆಲ್ಲು ಮೇಡಮ್
3: ಸೊಲ್ಮೆಲ್ ಸರ್.
1: ಇತ್ತೆ ನಮ್ಮೊಟ್ಟುಗು ಎಸ್ ಡಿ ಎಂ ಕಾಲೇಜಿದ ಎನ್ ಎಸ್ ಎಸ್ ಘಟಕದ ನಾಯಕಿ ನಮ್ಮೊಟ್ಟುಗಳೇರ್ ಇನ್ನೊಪ್ಪದರ್
4: ತೃತೀಯ
1: ಇತ್ತೆ ಎನ್ ಎಸ್ ಎಸ್ ಘಟಕದ ವತಿಡ್ದು ಮುಂಡತ್ತೋಡಿ ಪನ್ಪಣಂಚಿನ ಈ ಜಾಗಿಡು ಒಂಜಿ ಕಂಡುಡೊಂಜಿ ಗೊಬ್ಬು ಕಾರ್ಯಕ್ರಮ ನಡತಂದುಂಡು. ನೆತ್ತ ಪಿರವುಡಿರು ಬೆನಂದುಲ್ಲರು ಬೊಕ್ಕ ಕಾಣಿಡ್ದಿಂಚಲ ನೆಟ್ ಪಾಲ್ಪಡೆದರು ನೆತ್ತ ಒಂಜಿ ಅನುಭವ ಬೊಕ್ಕ ಖುಷಿ ನೆಂಚ ಇರು ಪಟ್ಟಣವರು.
4: ಈ ಒಂಜಿ ಗದ್ದೆ ನಾಟಿದ ಕಾರ್ಯಕ್ರಮ ಒಂಜಿ ಗದ್ದೆ ಗೊಬ್ಬುನ ಕಾರ್ಯಕ್ರಮ ಮಸ್ತ್ ದಿನ ಹೊಡೆದಿಂಚಿ ಮಲ್ಪಡು ನಮ್ಮ ರಾಯ್ತೊಂದಿತ್ತ ಪಂಡ ಎಂಕ್ಲ ಸ್ವಯಂ ಸೇವಕರು ಮಾತಾಡ್ಲ ಬೆಂದೊಂದಿಪ್ಪ ಅಂಡ ಎಂಕ್ಲೆಗೆ ಒಂಜಿ ಸಮಯ ಅಂದು ಎಂಕ್ಲ ಒಂಜಿ ದೀವ ನೋಡು ಅಂಡ್ ಮಾತಾಡ್ಲ ಒಂಜಿ ಒಟ್ಟುಗು ಸೇರ್ದು ಗೊಬ್ಬೊಡು ತೆಲಿಪ್ಪೊಡು ಅಂತ ಆಸೆ ಇತ್ತ ಅಂಚ ಕೋಡೆ ಸಡನ್ ಅದು ಇನ್ನಿ ಮಲ್ಪುಗ ಅಂದ ಒಂಜಿ ಪ್ಲಾನ್ ಅಂಡ್ ಲಾಸ್ಟ್ ಮೂಮೆಂಟ್ ಪ್ಲಾನ್ ಅಂಡ್ ಅಲ್ಲ ಮಾತಾಡ್ಲ ಒಗ್ಗೂಡುದು ಒಂಜಿ ಪ್ಲಾನ್ ಮಲ್ತದ ಇನ್ನಿ ತೋಲೆ ಇಲ್ಲ ಮಾತಾಡ್ಲ ಗೊಬ್ಬೊಂದುಲ್ಲರು ಮಾತಾಡ್ಲ ಖುಷಿಟ್ಟುಲ್ಲರು ಒಂಜಿ ಗೊಬ್ಬು ಬಣ್ಣಾಗ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಒಂಜಿ ಖುಷಿ ಉಂಟು ಮಾತಾಡೆಗ್ಲ ನಮ್ಮ ಮಾತಾಡ್ಲ ಒಟ್ಟುಗು ಸೇರ್ದ ಇನ್ನಿ ಅನ್ಪುನವು ಅಂಚ ಒಂದು ಎಂಕು ಫಸ್ಟ್ ಟೈಮ್ ಕೆಸರದ ಕಂಡೋಡ ಒಂಜಿ ಗೊಬ್ಬೋದು ಅಂಚ ಎನ್ನಲ್ಲ ಒಂಜಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಪಾನಲ್ಲಿ ಎನ್ ಎಸ್ ಎಸ್ ಇರ್ದಾರ ಅಂಚ ಮಸ್ತ್ ಜನ ಕಂಡೊಂದಿತ್ತೇರ ಅಕ್ಲೆಗ್ಲ ಒಂಜಿ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಎಡ್ ಎಕ್ಸ್ಪೀರಿಯನ್ಸ್ ಆಂಡಂದು ಅಂಡ್ ಇಂಕ್ಲ ಫೈನಲ್ ಇಯರ್ಸ್ ಸೀನಿಯರ್ಸ್ ಇಲ್ಲೇರು ಸೂಪರ್ ಸೀನಿಯರ್ಸ್ ಸೇರ್ ಅಂಚ ಮಾತಿರ್ಲ ಸೇರಿದ್ರು ಭಾರಿ ಖುಷಿ ಅಂಡಿ ನಿತ್ತ ಕಾರ್ಯಕ್ರಮ
1: ನೆಟ್ಟು ಭಾರಿ ಖುಷಿ ಪಡೆತಾರೆ
4: ಮಸ್ತ್ ಖುಷಿ ಪಡೆತ್ತೆ ಅವೇ ಪಂಡ್ಲೇಕ ಮಸ್ತ್ ದಿನ ನೋಡ್ದಿಂಚಿ ಕಾತೊಂದಿತ್ತ ಇಂಚಿನ್ನೊಂಜಿ ಒಂದು ಸ್ಪರ್ಧೆ ಮಲ್ಪೋಡೊಂದು ಮಾತಿರ್ಲ ಸೇರಿದ ಅವೇ ಒಂಜಿ ಮಲ್ಲ ಖುಷಿ ಸೇರ್ದ ಅನ್ಪಣವೇ ಒಂದು ಮಲ್ಲ ಖುಷಿ ಧನ್ಯವಾದ
1: ಏನಪ್ಪದರ್
5: ಏನಪ್ಪದರ್ ನಂದಿನಿ
1: ಪಲ್ಲೆ ಇನಿತ ಈ ಕಂಡದ ಗೊಬ್ಬದ ಬಗ್ಗೆ ದಾದ ಬನ್ಪರ
5: ಕಂಡದ ಗೊಬ್ಬು ಪಂಡ ಮಾತೆಲ್ಲ ಎಂಜಾಯ್ ಮಲ್ತೊಂದಿಲ್ಲರು ಬಟ್ ನಮ್ಮಲ್ಲ ಎಂಜಾಯ್ ಮಲ್ತೊಂದಿಲ್ಲ ಬಟ್ ಎಂಚ ಪಂಡ ಮಧ್ಯಾಹ್ನದ ಒಣಸ ಹೊಡತ ಜೋಕ್ಲೆಗ್ ಸೊ ಜೋಕ್ಲೆ ಒಣಸ ಹೊಡೊಂದು ಗಂಜಿಲ ಕುಡುತ ಚಟ್ನಿಲ ಮಲ್ತೊಂದಿತ್ತ ಸೊ ಅಂಚಿ ಸೈಡ್ಲ ಇತ್ತೆ ಕಂಡದಲ್ಪಲ ಬೊಕ್ಕ ದೇವರಾಜ್ ಅಂಕಲ ಅಕ್ಕಲ ಇಲ್ಲಲ್ಪೋದು ಗಂಜಿಲ ಕುಡುತ ಚಟ್ನಿಲ ಮಲ್ತೊಂದಿಲ್ಲ ಅಕ್ಲೆಗ್ ಒಂಜಿ ಎಂಜಾಯ್ಮೆಂಟ್ ಅಂಡ ಎಂಕ್ಲೆಗ್ಲ ಒಂಜಿ ಬೆಟರ್ ಎಕ್ಸ್ಪೀರಿಯನ್ಸ್ ಎಂಕ್ಲೆಗ್ ಪನ್ಪುನಾಂಡ ಇತ್ತೆ ಇಲ್ಲಲ್ಲ ನಾಲ್ ಜನಕ್ ಮನ್ಪುನ ಗಂಜಿ ಬೇತೆ ಈತ ಜನಕ್ ಗಂಜಿ ಬೇಪೋನ ಪಂಡ ಇಟ್ ಫೀಲ್ಸ್ ಡಿಫ್ರೆಂಟ್ ಅಂದ ಎಂಕ್ಲೆಗ್
1: ಕೆಸರದ ಕಂಡು ಗೊಬ್ಬ್ಯರ ನೆತ್ತ ಎಂಚ ಖುಷಿ ಪಡೆಯರಿ
5: ಅವೇ ಎಂಕ್ ಆಕ್ಚುಲಿ ಟೈಮ್ ತಿಕ್ಕಿಜಿ ಏನ್ ಅಂಚಿಂಚಿ ರಡ್ ಕೊಡಿಗ್ಲ ಪೋದು ಆಯ್ತ ಇನಿಷಿಯೇಟಿವ್ ನಿರ್ವಹಣೆ ಅಂತ ಒಂದಿತ್ತೆ ಸೊ ಅಕ್ಲ ಎಂಕ್ಲ ಫ್ರೆಂಡ್ಸ್ ಗೊಬ್ಬನ ತೋದೆ ಏನ ಖುಷಿ ಎಂಕ್ಲೆ ಎಂಕ್ ಖುಷಿ ಆವೊಂದುಂಡ ಅಂಚ ಅಕ್ಲ ಎಂಜಾಯ್ ಮಾಡ್ತೊಂದಿಲ್ಲ ರಥ ಎಂಕ್ಲ ಅಂಚ ಖುಷಿ ಆವೊಂದುಂಡ್
1: ಅಂಚನೆ ನಮ್ಮೊಟ್ಟುಗು ಇತ್ತೆ ರಾಮಕೃಷ್ಣ ಶರ್ಮಾ ಮೇರ್ ನಮ್ಮ ಎನ್ ಎಸ್ ಎಸ್ ದ ಒಂಜಿ ಹಿರಿಯ ವಿದ್ಯಾರ್ಥಿಲ ಅಂದ್ ಆರು ನಮ್ಮೊಟ್ಟುಗಳೇರ್ ನಮಸ್ತೆ
6: ನಮಸ್ತೆ ಸರ್ ಒಂಜಿ ಎನ್ ಎಸ್ ಎಸ್ ಒಂಜಿ ಪೊಸತ್ತ ಅನುಭವ ಪಂಡ ಡಿಗ್ರಿಡ್ ಎಂಕ್ಲಿಪ್ಪುನಾಗ ಪೂರ ಅಂಚಿತ್ನ ಪ್ರೋಗ್ರಾಮ್ ಇಜ್ಜಂಡ್ ಇತ್ತದ ಯೋಜನಾಧಿಕಾರಿ ಪೂರ ಸೇರಿದ ಒಂಜಿ ಹೊಸ ಹೊಸ ಯೋಜನೆ ಒಂಜಿ ಮಲ್ತೊಂದು ಇತ್ತ ಈ ಸರ್ತಿ ಒಂಜಿ ಕೆಸರಡೊಂಜಿ ದಿನ ಅಂದ್ ಎನ್ಎಸ್ ಜೋಕ್ಲಿಗೆ ಮಲ್ತೇರು. ನಮ್ಮ ತೂದಿಪ್ಪ ಸುಮಾರು ಊರುಡು ಪೂರ ಮಲ್ತೊಂದುಲ್ಲೇರು ಇತ್ತೆ. ಒಂಜೊಂಜಿ ಸಂಘಟನೆ ಒಂಜೊಂಜಿ ತಂಡದ ಕ್ಲು ಪೂರ ಕೆಸರಡೊಂಜಿ ದಿನ ಮಲ್ತೊಂದುಲ್ಲೇರು. ಉಂದಿನ ಈ ಯೋಚನೆ ನಮ್ಮ ಎನ್ಎಸ್ಎಸ್ ಇಲ್ಲ ಕೊನತದ ದಾಯಪಂಡ ಇತ್ತದ ಜೋಕ್ಲಿಗೆ ವನಸು ಮಲ್ಪೇರು. ಆಂಡ ಐತ ಒಂಜಿ ವ್ಯಾಲ್ಯೂ ಪನ್ಪುನ ಗೊತ್ತಿಜಿತ್ತ ಐಕೆ ಏತ ಬೆಲೆ ಉಂಡು ಅರಿ ಪನ್ಪುನ ವೆಂಚ ಆಪುಂಡು ಐತ ಪಿರವುಡು ರೈತರ ಕಷ್ಟದಾದ ಉಂಡು ಎಂಚ ಇಪ್ಪೇರಕ್ಲೆ ಅಕ್ಲ ಜೀವನ ಎಂಚ ಉಂಡಂದು ಪೂರ ಇತ್ತದ ಜೋಕ್ಲೆ ಗೊತ್ತುಜಿ. ಉಂದೇನು ಪೂರ ಒಂಜಿ ಇತ್ತದ ಜೋಕ್ಲೆ ಒಂಜಿ ತೆರಿಪಾರ ನಮ್ಮ ಇಂಚಿತ್ನ ಕಾರ್ಯಕ್ರಮ ಒಂಜಿ ಮಲ್ತೊಂದುಲ್ಲ ನೆಟ್ಟು ನಮ್ಮ ಸುಮಾರು ಸ್ಪರ್ಧೆಲು ಪುನಃ ಮಲ್ತೊಂದುಲ್ಲ ಪಂಡ ಉಪ್ಪು ಮುಡಿ ಓಟ ಬಂದು ಬುಕ್ಕ ಕಂಬುಲ ಹಗ್ಗ ಜಗ್ಗಾಟ ಇತ್ತೆ ಹಗ್ಗ ಜಗ್ಗಾಟ ನಡೆಯೊಂದುಂಡು ಬುಕ್ಕ ಅಂಚನೆ ವಾಲಿಬಾಲ್ ಬುಕ್ಕ ಇಂಚಿತ್ನ ಬೇತೆ ಬೇತೆ ಓಟ ದಿಪ್ಪು ಇಂಚಿತ್ನ ಬೇತೆ ಬೇತೆ ಕಾರ್ಯಕ್ರಮ ಮಲ್ತೊಂದುಲ್ಲ ಒಂದು ಎಪ್ಪಲ ಪೂರ ಕಡೆಟ್ಲ ಒಂದು ಆಪುನವೇ ಆಂಡ ನೆತ್ತ ವಿಶೇಷದಾದ ಪಂಡ ಎಂಕ್ಲೊಂಜಿ ಈ ಸರ್ತಿ ಹೊಸ ಯೋಚನೆ ಮಲ್ತೊಂದು ಪೂರ ಬಹುಮಾನ ಪಂದು ಇತ್ತೆ ಪ್ಲಾಸ್ಟಿಕ್ ಅವು ಒಂದು ಪೂರ ಯೂಸ್ ಮಲ್ತೊಂದು ಇಲ್ಲೇರಿ ಐಕೆ ಎಂಕ್ಲ ಎನ್ ಎಸ್ ಎಸ್ ಆಗ್ಲಿ ಎಪ್ಪಲ ಸ್ವಚ್ಛತೆ ಕಡೆ ಫಸ್ಟ್ ಒಂದು ಪ್ರಾಮುಖ್ಯತೆ ಕೊರ್ಪ ಐಕೋಸ್ಕರ ಎಂಕ್ಲಿ ಒಂಜಿ ಹೊಸ ವಿಭಿನ್ನ ಒಂಜಿ ಪ್ರಯೋಗ ಮಲ್ತೊಂದಿಲ್ಲ ದಾದ ಪಂಡ ಒಂಜಿ ಹಳ್ಳಿದವೇ ವಸ್ತು ಆಯ್ನ ಚಿತ್ನ ಇತ್ತೆ ಅರಿಯಾದಿಪ್ಪು ಬೆಲ್ಲ ಆದಿಪ್ಪು ತಾರಾಯಿ ಕರ್ಂಬು ಆದಿಪ್ಪು ಇಂಚಿತ್ನ ಪಪ್ಪಾಯ ಬಚ್ಚಂಗಾಯಿ ಇಂಚಿತ್ನ ಪೂರ ವಸ್ತುಲೇನು ನಮ್ಮ ಪ್ರೈಸ್ ಅದಕ್ಕೊರೊಂದಿಲ್ಲ ಇಲ್ಲಿ ಒಂದೊಂಜಿ ಎಂಕ್ಲ ಹೊಸತ್ತೊಂಜಿ ವಿಶೇಷವಾಗಿ ನಂಚಿತ್ನ ಪ್ರಯೋಗ ಈ ಸರ್ತಿ ಒಂಜಿ ಅಂಚನೆ ಒಂಜಿ ಬಾರಿ ಎಡ್ಡೆ ರೀತಿಯಲ್ಲಿ ಒಂದೊಂಜಿ ನಡ್ತೊಂದುಂಡು ಈ ಸರ್ತಿ ಒಂಜಿ ಫಸ್ಟ್ ಪ್ರಯತ್ನ ಎನ್ ಎಸ್ ಎಸ್ ಕಡ್ಡಿ ಹಿಡಿದೊಂಜಿ ಇತ್ತ ಅರಿಕ್ಕೊಂಜಿ ಐತ ಒಂಜಿ ವ್ಯಾಲ್ಯೂ ಗೊತ್ತಾವಡು ಪಂಡದು ಎಂಚಿತ್ನ ಒಂಜಿ ಕಾರ್ಯಕ್ರಮ ಮೂಲ ನಡಪ ಒಂದಿಲ್ಲ ಅಂಚನೆ ನನ್ನ ಈ ಕಂಡಡು ಬಿತ್ತನೆ ಮಲ್ತದು ಐತ ಅರಿತ ಕೃಷಿಲ ಜೋಕ್ಲೆ ಮಲ್ಪೋಡನ್ ಎಂಕ್ಲ ಆಸೆ ಇಲ್ಲದಕ್ಲೆ ಒತ್ತರಂಡ ಅವೆನ್ಲ ಉಂದ ಇಲ್ಲದಕ್ಲೆ ಬಂತೇನ್ ನಿಕ್ಲೆ ಮಲ್ಪೋಡಂದೆ ಅಂಚ ಅದು ಅವೆನ್ಲ ಇತ್ತ ನೆಕ್ಸ್ಟ್ ಗೆ ಮಲ್ಪರ ಉಂಡು ಒಂಜಿ ರಡ್ ವಾರಡು ಅಂಚ ಇಂಚಿತ್ನ ಕಾರ್ಯಕ್ರಮ ಪೂರ ಎನ್ ಎಸ್ ಎಸ್ ಇತ್ತೆ ಆ ಒಂದು ಉಂಟು ಅಂಚ ಭಾರಿ ಖುಷಿ ಉಂಟು
1: ಸೊಲ್ಮೇಲು
6: ಧನ್ಯವಾದಗಳು ಸರ್ ಸೊಲ್ಮೇಲು
1: ಅಂಚನೆ ನಮ್ಮೊಟ್ಟಿಗೂ ಎನ್ ಎಸ್ ಎಸ್ ದ ಧನುಷ್ ನಮ್ಮೊಟ್ಟಿಗೂ ನಮಸ್ತೆ
3: ನಮಸ್ತೆ
1: ಪಲ್ಲ ಕಾಣಿರ್ದಿಂಚಿ ಈ ಒಂಜಿ ಖಂಡದ ಗೊಬ್ಬುಡು ಪಾಲ್ಪಡಿತಾರೆ ನೆತ್ತ ಬಗ್ಗೆ ದಾದ ಬಂದ್ರೆ
3: ಸುಮಾರು ಖುಷಿ ಆಪುಂಡು ಇತ್ತೆಂಕಲ್ಲಿಗೆ ಈ ವರ್ಷ ಎಂಕಲ್ಲಿಗೆ ಇತ್ತನೆ ಮಟ್ಟದ ಎನ್ ಎಸ್ ಎಸ್ ಈ ವರ್ಷನಿಗೆ ಒಂಜಿ ದೈತ ಕಂಡಡ ಗೊಬ್ಬನ ಒಂಜಿ ಅವಕಾಶ ತೆಗೆದಂದ್ರೆ ಪಂಡ ಈ ಒಂಜಿ ಆಧುನಿಕ ಯುಗಟ್ಟು ಕಂಡ ಪನ್ಪನವು ಇತ ಚಿತ್ರಡೆದು ಓಡತ್ತಂತೆ ಇಂಚಿತ್ನ ಸುಮಾರು ಜನಕ್ಕೂ ಗೊತ್ತೇ ಇಜ್ಜಿ ಈ ಒಂಜಿ ಕಂಡ ಪನ್ಪನ ಚಿತ್ನ ಹೆಂಚಿನ ಅಂದ್ರೆ ಸೊ ಈ ಒಂಜಿ ಕಾಲಡ ಎಂಕಲ್ಲ ಎಡ್ಡೆ ಅವಕಾಶ ಕೊಡ್ತಾರೆ ಎಂಕಲ್ನ ಯೋಜನಾಧಿಕಾರಿ ಬೇತೆ ಬೇತೆ ಗೊಬ್ಬು ಅವಡೆ ಒಂದು ಹಗ್ಗ ಜಗ್ಗಾಟ ಅವಡೆ ಮೊಸರು ಕುಡಿಕೆ ಅವಡೆ ಅಂಚನ ಬೇತೆ ಬೇತೆ ಗೊಬ್ಬು ಎಂಕಲೆ ಆಯೋಜಿಸುತ್ತಾರೆ ಬುಕ್ಕೊಂಜಿ ವಿಶೇಷದಾದ ಪಂಡ ಈ ಒಂದು ಎಂಕಲೆ ಬಹುಮಾನವಾದ ಕೊರೊಂದಿಲ್ಲರಂಡ ಕರ್ಂಬ ಅವಡೆ ಬಪ್ಪಂಗಾಯ ಅವಡೆ ಇಂಚಿತ್ನ ಬೇತೆ ಬೇತೆ ರೀತಿದ ಎಂಕಲೆಗೆ ಬಹುಮಾನ ರೀತಿಯ ಕೊರೊಂದಿಲ್ಲರ ಸುಮಾರು ಖುಷಿ ಆವೊಂದುಂಡು
1: ಸೊಲ್ಮೇಲು
3: ಧನ್ಯವಾದ
1: ಅಂಚನೆ ಮುಲ್ಪ ಈ ಮುಂಡತೋಡಿ ಪನ್ಪುನಲ್ಪ ಇನಿ ಕಂಡರು ಗೊಬ್ಬು ನಡತೊಂದು ನಮ್ಮ ಎಸ್ ಡಿ ಎಂ ಕಾಲೇಜಿದ ಎನ್ ಎಸ್ ಎಸ್ ಗಡದ ಜೋಕ್ಲೆನ ನೆತ್ತ ಕಂಡದ ಒಂಜಿ ಜವಾಬ್ದಾರಿದೆ ತಂದು ಅವಿನ ಒದಗದ ಕೊರ್ನರ್ ನಮ್ಮ ಶಾರದಮ್ಮ ಆರು ನಮ್ಮೊಟ್ಟುಗುಳ್ಳೇರು ನಮಸ್ತೆ
3: ನಮಸ್ತೆ
1: ಈ ಜೋಕ್ಲು ಇನ್ನ ಕಂಡು ಬತ್ತದೇರು ಅಲ್ಪ ಮತ್ತೆ ಗೊಬ್ಬೊಂದುಲ್ಲೇರು ದಾದ ಬನ್ಪರಿ
7: ಇನ್ನಿ ಜೋಕ್ಲು ರಡ್ನೇ ವರ್ಷದ ಜೋಕ್ಲು ಗೊಬ್ಬೊಂದಿಲ್ಲ ಭಾರಿ ಖುಷಿ ಆಂಡು ಎಂಕ್ಲ ಆಯ್ನ ತಾಕ್ಲೆ ಶಾಖರ ಮಲ್ತದು ಆಗ್ಲೆ ನೆಡ್ಡದ ಐತಿರು ಜೋಕ್ಲೇನು ಮಲ್ಪಡ್ಬಾಡದು ಎಂಕ್ಲಿಕೇನೊಂದು ಇಪ್ಪು ಎಡ್ಡೆ ಜೋಕ್ಲು ಎಡ್ಡೆ ಇತ್ರಾಸಿಲ್ ಎಡ್ಡೆ ಬತ್ತನ ಜೋಕ್ಲು ಎಡ್ಡೆ ಒಂದು ಮಲ್ತೀರಿ ನನ್ನ ಲಂಚರಿ ಮಿತ್ತಗ್ಲೆ ಎಂಕ್ಲಿ ಎಡ್ಡೆ ಜೋಕ್ಲು ಬತ್ತನ ಎಂಕ್ಲು ಎಂಕ್ಲ ಕಂಡ ಏಪಲ ಕೊರ್ರೆ ಎಂಕ್ಲು ರೆಡಿ ಇಲ್ಲ
1: ಇದು ಇರಡ ಏತ್ ಕಂಡ ಇತ್ತ ಬಗ್ಗೆ ಕಂಡಡು ಏತು ವರ್ಷದಿಂಚೀರು ನಾಟಿಪುರ ಮಲ್ತಂದಿತ್ತಾರೆ ನೆತ್ತ ಬಗ್ಗೆ ಒಂಜಿ ನೆಂಪು ಪಟ್ಟಣ್ಣ
7: ಏನಂಜಿ ಪತ್ ನಲ್ಪು ವರ್ಷದಿಂಚಿ ಏನ್ ಮಲ್ತಂದಿಲ್ಲ ಅಕ್ಕದೊಮ್ಮೆ ನಮ್ಮ ಮಾಮಿ ಸಮಲೆ ಮಲ್ತಂದಿತ್ತೀರಿ ಅಕ್ಲು ಮಲ್ತಲೇಕೊನೆ ಏನ ಮಲ್ತಂದಿಲ್ಲ ಅಕ್ಲು ಎಂಚ ಬಿತ್ತು ಎಂಚ ದೀವಡು ಮಾಡ್ಬೇದಿರಿ ಅಂಚನೆ ಬಿತ್ತು ದೀವೊಂದು ಆಯ್ತ ಸಾಗೋಲಿ ಮಲ್ತೊಂದು ವರ್ಷ ಪ್ರತಿ ಎಂಕ್ಲು ಸಾಗೋಲಿ ಮಲ್ಪೇನು ಕೈದು ಮಲ್ತಿಜ ಎಡ್ಡ ರೀತಿನ ಮಲ್ತೊಂದಿಲ್ಲ ನನ್ನ ಎಂಕ್ಲ ಜೋಕ್ಲ ಮಲ್ಪಡ ಬಂದದ್ದು ಎಂಕ್ಲಿಕ್ ಏನೊಂದು ದೊಡ್ಡ ಬಾತರಿ
1: ಕಂಡದ ಬೇಲೆಗೆ ಜನಕ್ಲು ಮತ್ತೆ ಬರ್ಪೂಜಿ ಬಂದೇರಿ ಈ ರೀತಿ ಇರ್ ನಮ್ಗೆ ಅನುಭವ ಆದ ಬನ್ಪರ ಕಂಡದ ಬೇಲೆಗೆ ಬರ್ಪೇರ ಅತ ಪದ ಬನ್ಪುನಕ್ಲು ಉಳ್ಳೇರ ಅತ ಬೊಲ್ಪೂರ್ದು ಮಧ್ಯಾಹ್ನ ಮುಟ್ಟ ಮಧ್ಯಾಹ್ನದ ಬಯ್ಯ ಮುಟ್ಟ ನಾಟಿ ಮಲ್ಪುನಾಗ್ಲು ಕಂಡೋಡು ಬೆಲೆ ಮಲ್ಪುನಾಗ್ಲು ಉಳ್ಳೇರ ನೆತ್ತ ಬಗ್ಗೆ ಬನ್ಪುನಾಡ
7: ನೆಟ ಕಂಡೋಗು ದಿನ ಮಧ್ಯ ಇಡೀ ದಿನ ಎರಡು ಮೂಜಿ ದಿನ ಎಲ್ಲ ಬರ್ತದೆ ಎಂಕ್ಲ ಕಂಡೋಡು ಬೆನ್ಪುನಾಕ್ಲು ಉಳ್ಳೇರಿ ಒಂಜಿ ವಾರ ಎಂಕ್ಲ ಒಜುರ ಹಾಪುಂಡು ಬೆಡ್ನಿ ಅಂಚೆ ಎಂಕ್ಲೆ ಮಸ್ತ್ ಜನ ಬೋಡ್ ಹಾಪುಂಡು ಎಂಕ್ಲೆಗೆ ಒಂಜಿ ಎರಡು ಜನ ಎಂಕ್ಲೆ ಬೆನ್ಪೂಜ ಎಂಕ್ಲೆ ಒಂಜಿ ಕಂಡೋ ಒಂಜಿ ಪತ್ತು ಮುಪ್ಪ ಜನ ಆಬೇದಿನ ದುಂಬುಗುರ ಇತ್ತೆ ಜನಕ್ಕಳು ಬರ್ಪಿಜಿರತಿ ಅಂಚೆ ಮಿಷಿನ್ ನಡಪುಣ ಇತ್ತೆ ಬರ್ರ ಕೇನು ಚೀರು ಪಂಡ ದುಂಬುಲ ಆಕ್ಲಿಕ್ ಆಪುಜಿಗೆ ಮುಂಚ ಬರ್ರ ಕೇನು ಚೀರು ಒಂದ್ ರೇಟ್ಲ ಜಾಸ್ತಿ ಆವನುಂಟು ಎಂಕ್ಲಿಗೆ ಭಾರಿ ಸಮಸ್ಯೆ ಆಪುಂಡು ಎತ್ತ ಬಗ್ಗೆ ದಯದ ಮಂಡ ಕೃಷಿ ಮಲ್ಪರ ಎಲ್ಲ ಕೇನು ಚೀರು ಖಂಡ ಮಲ್ಪರ ಅವ ಬುರ್ಚಿ ಎಂಕ್ಲಿಗೆ ದಾಯಗೈಟ್ ದಾಲ ಲಾಭಜ್ಜಿ ಎಂಕ್ಲಿಗೆ ಅಂಚೆ ಎಂಕ್ಲಿ ಲಾಭಜ್ಜಿಜಿನಲ್ಲ ಆಂಡಲ್ ಎಂಕ್ಲು ಏನ ಬುಡು ಪೂಜೆ ಕಂಡ ಬಣ್ಣದು ಮಲ್ತೊಂದುಲ್ಲೆ ಜೋಕ್ಲು ಬಣ್ಣದಲ್ಲೇರು ಬುರ್ಚಿ ಬುರ್ಚಿ ಅಮ್ಮ ದಾಯಗ ಇರವೆನ್ ಪುಣ ಇರು ಬಣ್ಣದಲ್ಲೇರು ಆಂಡಲ್ ಬುರ್ಚಿ ನಮನ ಕಂಡ ನಮ್ಮ ಮಲ್ಪುಗ ನಮ್ಮ ಹಿರಿಯರ ಹಿರಿಯರ ಮಲ್ತೊಂದಿತ್ತೇರಿ ನಮ್ಮ ಮಾಮಿ ಸಮ್ಮಲೆ ಮಲ್ತೊಂದಿತ್ತೇರಿ ಎಡ ರೀತಿಡು ಅಂಚನೆ ಏನ ಮಲ್ಪೋಡು ಬಣ್ಣದ ಇನ್ನೊಂದು ಆಸೆ ಅಕ್ಲು ಮಲ್ತಲೇಕೊಂಡು ಏನು ನಾವೋಡು ಬೇಲೆ ಮಾಮಿ ಸಮ್ಮಲೆ ಏಳು ಗಂಟೆ ಮುಂಡಲ್ಲ ಏನು ಈ ಕಂಡೋಡು ಹುಡೇರ್ ನಾಳು ಪುಲ್ಲೇಕೆಲ್ಲ ರಾತ್ರಿ ಎಲ್ಲ ಏನು ಗೊಬ್ಬರ ತುಂಬುದು ಬೆಂತನಾಲೇನು ನನ್ನಲ್ಲ ಇಂಕ ಬೆನೋಡೊಂದು ಆಸೆ ಉಂಡು ಏತಿ ನಾ ಕೈಗಾರ ಸುಖ ದೇವ್ರ ಕೊರಿಯರ ಆನಿ ಮುಟ್ಟೆ ಏನು ಬೆನ್ಪೆ ಮಾಡಿ ಧೈರ್ಯ ಜೋಕ್ಲು ಬರ್ಚಿನೇ ಮಾಡೋದಿಲ್ಲ ಇತ್ತೆಲ್ಲ ಬುರ್ಚಿ ಅಮ್ಮ ಬುರ್ಚಿ ಹಿರೇ ಕಂಡ ದಾಯಗಿರೆ ತೀರು ಜೀರೆಗ ನನ್ನ ದೊಂಬು ಊರೋಡ್ ಚೀರ್ ಬಣ್ಪಿ ರಾಂಡಲ್ ಎನ್ನ ಆಟ ಮಲ್ಪೊಡೆ ಬಿತ್ತ ಪುಡ್ದು ಬಿತ್ತು ವಾಡ್ದು ಆಯ್ನ ನೇಜ್ ಮಲ್ಪುನ ಪೂರ ಬೇಲೆ ಎನ್ನ ಅಕ್ಲು ಪಣ್ಪೇರು ಅಕ್ಲು ಬಂಡ್ಲ ಎಂಕ್ ಮನಸ್ಸು ಆರ್ಪಿಜಿ ಕಂಡ ನಾಡಿಗೆ ಬಿಡ್ರ ಖಜಾಬುಲ ಯಾರ ಬಿಡ್ರ ಎಂಕ್ ಬೇಜಾರ ಹಾಕೊಂಡು ಅಂಚ ಆತ ಮಲ್ತು
1: ಬಾರಿ ಎಡ್ಡೆಪುದ ಪಾತ್ರನು ಎಂಗ್ಲೇ ಪಂಡಾರ ಈಗ ಸೊಲ್ಮೇಲು ಅಂಚನೆ ಇರಿ ಕಂಡುಡು ಮತ್ತೆ ಉಪ್ಪನಗ ಕೆಲವು ನೇಜಿದ ಕಬಿತಿನ ಪುರ ಪಂತರ ಎಂಗ್ಲೇಗ್ ತೆರೀಂಡು ಎಂಗ್ಲೇಗೋಸ್ಕರ ಒಂಜಿ ಇದರ ಪಂಡ

0: ਇਹ ਬਾਕੀ ਅੰਕਲੇ ਬਾਰੇ ਕੁਛ ਸੀ ਇੱਥੇ ਦਾ ਜੋਕਲੇਗ ಪೂರಾ ತಿಕ್ಕುಜಿ ವಲ್ಲ ಅನ್ನ ದೂರ ದೂರ ಹೊಡೆದು ಸಿಟಿ ಪೂರಾ ಇಪ್ಪನ ಕಲ್ತೊಂದು ಅಂಚ ಮುಗಳು ಹಲ್ಲಿಗೆ ಬತ್ತದ ಅದು ಒಂದು ಮತ ತೂಡ್ ಅಂಚಿನ ಹಲ್ಲಿಲೇಗೆ ಬರೋಡ ಹಲ್ಲಿಡ ಬತ್ತಲ್ಲ ಈ ಕಂಡ ಕೆಸರು ದಾಯಿ ತಂದು ಅನ್ಪನು ಮುಕ್ಲೆಗೆ ಇಂಚಿನ ಪೂರಾ ತೂನಂಡ ಮಾತ್ರ ಗೊತ್ತಾಪುಂಡು ಅಂಚನೆ ಈ ಕಂಡದ ಬುಲೇಮಲ್ಪನವು ಭಾರಿ ಇತ್ತ ಕಷ್ಟದ ಬೇಲೆ ಜನ ತಿಕ್ಕುಜಿ ಪ್ರತಿ ಒಂಜಿಲ್ಲ ಯಂತ್ರ ಮುಖಾಂತರವಾದು ಅವಡಾಪುಂಡು ಅಂಜನೆ ಒಂದು ದುಂಬುಪುರ ಮೂಜಿ ಬುಲೆ ಮಲ್ತೊಂದು ಇತ್ತೇರು ಇತ್ತ ಇತ್ತ ಒಂಜಿ ಬುಲೆ ಅಂಡ ಇಂಕ್ಲೆ ಖರ್ಚಿಗೆ ತಕ್ಕ ಯಾವನ್ ಪಂಡದು ಒಂಜಿ ಬುಲೆನ ಮಾತ್ರ ಮಲ್ಪು ಅವಳ ಹಿರಿಯಕ್ಕಲು ದುಂಬುರ ದಿಂಚಿ ಮಲ್ತೊಂದಿತ್ತ ಕಂಡ ಅಂದು ಒಂದು ಕಂಬಳದ ಕಂಡ ಮಾಡ್ಪೇರು ನೆಕ್ ಒಂದು ಪೂಕರದ ಕಂಡ ಬಾರಿ ದುಂಬದ ಕಾರಡು ಬಾರಿ ಶಕ್ತಿ ಇತ್ತು ಅಂಚನ ಕಂಡ ಪೂಕರ ಒಂಜಿ ಟೈಮ್ ಒಂದು ಬೊಲ್ಲೋ ಪೋನಿಕೆ ಆ ಬೊಲ್ಲೋ ಪೋಯಿನ ಟೈಮ್ ಐದು ಬುಕ್ಕ ಇನ್ನಕ್ಕೆ ಬುಕ್ಕರೆ ಪಾಡಿನ ಊರ ಇಂತದ್ದು ನುಗ್ಗೆ ಇಂಕ್ಲೆ ಇದು ಯಾಕಲ್ ಬಂತೇರು ಅಂಜಾರು ಒಂದು ಇತ್ತನೆಟ್ಟಲ್ಲ ಒಂಜಿ ಒರಿದಿಂದು ಒಂದು ಮುಕ್ಕಲ ಪೂರ ಭಾಗ್ಯ ಅಂತ ಪನ್ನೋಡದೆ ಈ ಜೋಕ್ಲೆಗೆ ಇಂಚಿನ ಪ್ಲೇಸ್ ಇಂಚಿನ ಒಂಜಿ ಕೆಸಾರು ಗೊಬ್ಬನ ಇಂಚಿನ ಅವಕಾಶ ಭೇದ ಒಲ್ಲ ತಿಕ್ಕುಜಿ ಇತ್ತದ ಸಮಯ ಅಂಜಲೆ ನೆಕ್ ಎಂಕುಲ್ದಲ ವೆಚ್ಚ ಅದು ಎಂಕುಲ್ದಲ ದೇತಂಜ ಅಂಕಲ್ ಮಾಸ್ಟರ್ ಬತ್ತೇರಿಡೆ ಮತ್ತೆ ಕೇಂದ್ರ ಬಾರಿ ಪ್ರೀತಿಡೆ ಎಂಕ್ಲೆಗೆ ಒಂಜಿ ಜೋಕ್ಲೆಗೆ ಕೆಸರಡು ಒಂಜಿ ಗೊಬ್ಬು ಮಲ್ಪರ ಬೋರ್ಡ್ ಬೋರ್ಡ್ ಪನ್ನಿ ಕೇಂದ್ರಕ್ಕೆ ಇಂಕ್ಲೋ ಹಾನ್ ಬಂತ ಅಂಡ್ ಅಕಲ ಅಕಲ ಬೇಲೆ ಇಂಚಿನ ಮತ್ತೆ ಆವಡ ಇನ್ ಪೂರ ಮಲ್ತದೇರು ಮಲ್ತದ ಇನಿ ಕೆಸರಡು ಮೊಗಲ ಖುಷಿ ಎಂಕ್ಲೆಗೆ ಮಾತ್ರ ಖುಷಿ ಈ ಜೋಕ್ಲೆ ಆ ಖುಷಿ ತಿಕ್ಕುಂಡ ಅವು ಪೂರ ಇಂಕ್ಲೆಗೆ ಒಂಜಿ ಮನಸ್ಸಲ್ಲಿ ನೆಮ್ಮದಿ ಅಪ್ನ ಅಕಲ ಖುಷಿ ಉಳ್ಳೇರು ಬಾರಿ ಸೋಕುಡು ಗೊಬ್ಬೊಂದು ಉಳ್ಳೇರು ಜೋಕ್ಲು ಬಂತ್ನ ಅಂಜನೆ ನನ್ನ ನೆಕ್ಸ್ಟ್ ಗಿಲ್ಲ ಮೊಗಲು ಒಂದು ಎರಡನೇ ವರ್ಷ ನೆಕ್ಸ್ಟ್ ಗಿಲ್ಲ ಬತ್ತೇರ್ನ ಇಂಕ್ಲ ಕಂಡ ಇಂಚೇನಿತ್ತ ಇಂಕ್ಲು ಒತ್ತೊಂದು ಕೊರ್ಪ
1: ನಮ್ಮ ಹಳ್ಳಿ ಬದುಕಿಡು ಏರೆ ಒಂಜಿ ಬತ್ತಿನಲ್ಲ ಅಗಲಿಗೆ ಒಂಜಿ ನುಪ್ಪು ಪಾಡಿನಂಚಿನ ನಮ್ಮ ಒಂಜಿ ಸಂಪ್ರದಾಯ ದುಂಬುರ್ದಲಂಚಿಲ ಉಂಡು ಬೊಕ್ಕ ಈ ಒಂಜಿ ಕಾರ್ಯಕ್ರಮಗಳಂಚಿನ ಈತ ಮಲ್ಲ ಅಟ್ಟನೆ ದೊಟ್ಟುಗು ನಿಕ್ಲಿನ ಕುಟುಂಬದಕ್ಕಲು ಒಂಜಿ ವನಸದ ವ್ಯವಸ್ಥೆಲ ಒಂಜಿ ಮಲ್ತಿದ್ದಾರೆ ನೆತ್ತ ಬಗ್ಗೆ ಎರಡು ಪಾತ್ರ ಪನ್ಪುನಂಡ
0: ಅಂದು ಅವು ಮಾಮಿ ಇತ್ತೆ ಪಾತಿರೇರು ಆರೆ ಅವೇ ಕಂಡ ಗೊಬ್ಬರ ಕೊರ್ಕ ಬಂಡೇರ ಎಲ್ಲ ದಾಯ್ತ ಎಲ್ಲ ಜೋಕ್ಲೆಗೆ ದಾಯ್ತ ಬಂಜಿ ಕೊರ್ಕ ನಾನು ವಿಷಯ ಪಾತ್ರ ನಿಂತಾಗ ಮಾಮಿ ಬಂಡೇರಿಗೆ ಏನು ಅರಿ ಕೊರ್ಪೆ ಮೂಲು ಮಲ್ಪ್ಲೇ ಹಾಂಡೇರಿಗೆ ಅರಿ ಕೊರ್ ನೈನ್ ಮಲ್ಪಡ ಮಲ್ಪಿನ ವ್ಯವಸ್ಥೆ ಪೂರ ಮಲ್ಪಡ ಅನ್ಬೇಕು ಜೋಕ್ಲು ಅಂತ ಜಾಸ್ತಿ ಉಣ್ಲೇ ನಾನು ಕೂಡ ಅಲ್ಪ ಇಲ್ಲ ಅಲ್ಲ ಅವರ ಮಲ್ತ ಮಂಗ ನಂಗೆ ಪೇಟೆ ಹಿಡ್ಕೊಂಡು ತಲೆ ಮಲ್ಪಡ ದಾಲೇಜಿ ಬಾಕಿದ ಚಟ್ನಿ ಅವು ಐಕು ಬೋಡ ಪಿನ ಪೂರ ಪೇಟೆ ಹಿಡ್ಕೊಂಡು ಹೊಡಪ್ನ ಅಂಡ್ ಅರಿಕ್ಕೆ ಒಂಜಿ ಇದ ಹಿಡ್ಕೊಂಡು ಹೊಡೆದು ನಿಜಿ ಇಲ್ಲದ ನೆಟ್ಟ ಅರಿ ಇಟ್ಟು ದೇವರು ಕೊರ್ನಿ ಅವು ಮಕ್ಕಳು ಪೂರ ಕಷ್ಟವಾತು ಮಲ್ತ ನೆಟ್ಟು ಇಂಕ್ಲು ಕೂಡ ಕಷ್ಟವಾತು ಮಲ್ತ ನೆಟ್ಟು ಅರಿ ಉಂಡು ಇಂಗ್ಲೆ ಅರಿಕ್ಕೆ ಕಮ್ಮಿ ಆತಜಿ ನೆಟ್ಟ ಅಂದ್ರೆ ನನ್ನೆಲ್ಲ ಕಮ್ಮಿ ಆವಂದು ಬಂದು ಇಂಕ್ಲ ಒಂಜಿ ಬಿಲ ಒಂಜಿ ಬಿಲ ಮಾತ್ರ ಮಲ್ಪನ ಅಂದ್ರೆ ಅವೇನು ಕೊರ್ತ ಆತೆ ಇಂಗ್ಲೆ ಅಕಲ ತೃಪ್ತಿ ಎಂಕ್ಲೆಗ್ಲ ತೃಪ್ತಿ
1: ಬಾರಿ ಖುಷಿ ಅಂದ್ರೆ ಎರಡ ಪಾತ್ರದ ಸೊಲ್ಮೇಲು
0: ಸೊಲ್ಮೇಲು
1: ನಮ್ಮಟ್ಟು ಡಾಕ್ಟರ್ ಮಹೇಶ್ ಶೆಟ್ಟಿ ಸರ್ ಉಳ್ಳೇರಿ ನಮ್ಮ ಕೆಸರದ ಖಂಡದ ಗೊಬ್ಬುಗು ಬೈದಿರಾರು ಅರ್ಲ ದುಂಬು ಎನ್ ಎಸ್ ಎಸ್ ಘಟಕ ಮಸ್ತ್ ಬೆಂದಿನಾರು ಬಲೆ ಹರಡ ನಮ್ಮ ಪಾತ್ರಕ್ಕೆ ಸರ್ ನಮಸ್ತೆ
2: ನಮಸ್ತೆ ಸರ್ ಒಂದು ಖಂಡದ ಗೊಬ್ಬು ಬರೀ ಅಡ್ಡ ರೀತಿ ಸ್ಟೂಡೆಂಟ್ಸ್ ಬೊಕ್ಕ ಎನ್ ಎಸ್ ಎಸ್ ಪ್ರೋಗ್ರಾಮ್ ಆಫೀಸರ್ ಮಾತ ಸೇರಿದು ಒಂದು ಅಡ್ಡ ರೀತಿ ಆವೊಂದೊಂದು ಕಾರ್ಯಕ್ರಮ ದುಂಬುಪುರ ಮಸ್ತ್ ಗೌಜು ನಡೆದಿರ್ತದೆ ಇತ್ತೆ ಇತ್ತೆ ಆನಾಗ ಪುರ ಇತ್ತೆ ಮೊಬೈಲ್ ಗೇಮ್ ಪುರ ಬರ್ತದ ಒಂದು ಪುರ ಜನಕ್ಲೆಗೆ ಮರೆಯೊಂದು ಆ ಪುರ್ತಗೂ ಒಂದೊಂದು ಅಡ್ಡದ ಕಾರ್ಯಕ್ರಮ ಎನ್ ಎಸ್ ಎಸ್ ಆಯೋಜನೆ ಎನ್ ಎಸ್ ಎಸ್ ಪ್ರೋಗ್ರಾಮ್ ಆಫೀಸರ್ ಸ್ಟೂಡೆಂಟ್ಸ್ ಅಕ್ಲು ಪುರ ಆಯೋಜನೆ ಮಲ್ದೇರ ಅಕ್ಲಿಗೆ ಕಂಗ್ರಾಚುಲೇಷನ್ ಪಂಪೆಯನ್ನ ಲೈಪಂಡ ಎನ್ ಎಸ್ ಎಸ್ ಒಂಜಿ ಐವ ಅಚ್ಪ ಜೋಕ್ಲು ಅಚ್ಪಟ್ಟು ಮಿತ್ ಒಂಜಿ ನೂರು ಜೋಕ್ಲು ಇನ್ನಿ ಪಾಲ್ ಪಡೆದ ಅದು ಬಾರಿ ಅಡ್ಡದ ಒಂಜಿ ಗೊಬ್ಬು ಅನಿಕ್ಲು ಪುರ ರೇಡಿಯೋ ನಿರ್ಣಯದ ಕ್ಲು ಪುರ ಇಡೀಗೆ ಬರ್ತದ ಒಂಜಿ ಅಡ್ಡೆ ಕವರೇಜ್ ಪುರ ಕೊರ್ತಾರೆ ಇಂಚಿತ್ತಿನ ಗೇಮ್ ಪುರ ನನ್ನಲ್ಲ ಆ ಗೇಮ್ಗೂ ಅಡ್ಡೆ ಪಬ್ಲಿಸಿಟಿ ತಿಕ್ಕೋಡು ಗ್ರಾಮೀಣದ ಜೋಕ್ಲು ಪುರ ದಾದ ಉಳ್ಳೇರಿತ್ತೆ ಸರೌಂಡಿಂಗ್ಸ್ ಇದೆ ಅಕ್ಲೆಗ್ ಪುರ ಗೊತ್ತಾಗೋಡು ತೆರೆಯೋಡು ಅಕ್ಲು ಎಂಚ ಗ್ರಾಮೀಣ ಕ್ರೀಡೆ ಉಪ್ಪುಂಡು ದುಂಪುರ ಎಂಚ ಅಕ್ಲ ಪೇರೆಂಟ್ಸ್ ಪುರ ಗುಬ್ಬೊಂದಿತ್ತೇರು ಅವು ಪುರ ಇತ್ತಿದ ಜೋಕ್ಲಿಗೂ ಪುರ ಅಕ್ಲು ಪುರ ತೆರೆಯೋಡು ಒಂದು ಗೇಮು ಅಡ್ಡೆ ರೀತಿ ದುಂಬುಲ ಇತ್ತೆ ಎಂಚ ನಡೆಯೊಂದು ಅವೇ ರೀತಿ ಸರಾಗ ಆಂಡಲ ಈ ಗೇಮ್ ಒಂಜಿ ಅಡ್ಡೆ ಒಂದು ಕಳೆ ಬರ್ಕೊಂಡು ಪಣೊಂದು ಎನ್ನಾರು ಪಾತ್ರ ಮುಗಿ ಪಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ

ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಕಾ ಶೆಟ್ಟಿ. ನಾನು ಒಂದು ಕತೆ ಹೇಳುತ್ತೇನೆ. ಒಂದು ಮರ, ಅದಕ್ಕೆ ಹೂ, ಹಣ್ಣು ಹಾಗೂ ಎಲೆ ಆಯಿತು. ಅದು ಮನೆ ಹತ್ತಿರ ಇದ್ದರೆ ನಾವು ಬಳಸ್ಕೋತೇವೆ. ಆದರೆ ಕಾಡಿನಲ್ಲಿ ಮರ ಇದ್ದರೆ ಯಾರೂ ಕೂಡ ಬಳಸ್ಕೊಳ್ಳೋದಿಲ್ಲ ಅಲ್ವಾ? ಆಮೇಲೆ ಚಿಪ್ಪು ಬಿರುಸಾಯಿತು, ಬಿರುಸು ಒಡೆದೋಯಿತು, ಒಳಗಿನ ಬೀಜಗಳೆಲ್ಲ ಹೊರಗೆ ಬರುತ್ತದೆ, ಗಾಳಿಗೆ ಹಾರಿಕೊಂಡು ಹೋಗುತ್ತದೆ. ಆ ಗಿಡ ಬೆಳೆಯೋದೇ ಹಾಗೆ. ಆ ಕಾಡಿನ ಮರದಲ್ಲಿ ಒಂದು ದೊಡ್ಡ ಹಣ್ಣಾಯಿತು, ಚಿಪ್ಪು ಬಿರುಸಾಯಿತು, ಇನ್ನೇನು ಒಡೆಯೋ ಕಾಲ ಬಂತು. ಅದರೊಳಗೆ ಸಾವಿರಾರು ಬೀಜಗಳು ಕುಳಿತುಕೊಂಡಿದ್ದಾವೆ. ಎಲ್ಲ ಪಾಪ ಬಂಧುಗಳು ಸೇರಿಕೊಂಡು ಕುಳಿತುಕೊಂಡಿದ್ದಾವೆ. ಅವಕ್ಕೆ ಗಾಬರಿ ಆಯಿತು. ಅಯ್ಯೋ, ಇನ್ನು ಸ್ವಲ್ಪ ದಿನ, ಚಿಪ್ಪು ಒಡೆದ್ರೆ ನಾವೆಲ್ಲರೂ ಬೇರೆ ಬೇರೆ ಹೋಗುತ್ತೇವೆ. ಎಲ್ಲರೂ ಜೊತೆಗೆ ಇದ್ದೇವೆ. ಭಗವಂತ, ತಾಯಿ ಹತ್ತಿರನೇ ಇರೋ ಹಾಗೆ ಮಾಡಪ್ಪ ಅಂತ ಎಲ್ಲರೂ ಕೇಳಿಕೊಂಡರು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ನೇಸರ ಏನು ಮಾಡೋದಕ್ಕೆ ಆಗಲ್ಲ. ಒಂದು ಬೀಜ ಮರ ಕೆಳಗೆ ಬಿತ್ತು. ತಾಯಿ ಹತ್ತಿರನೇ ಬಿತ್ತು. ಆಗ ಅದಕ್ಕೆ ತುಂಬ ಸಂತೋಷವಾಯಿತು. ತಾಯಿ ಹತ್ತಿರನೇ ಇದ್ದೇನಲ್ಲ. ಇನ್ನೊಂದು ಬೀಜ ಗಾಳಿಗೆ ಹಾರಿ 100 ಕಿಲೋಮೀಟರ್ ಹೋಯಿತು. ಇನ್ನೊಂದು ಬೀಜ 100 ಮೈಲಿ ದೂರ ಹೋಯಿತು. ಇನ್ನೊಂದು ಬೀಜ 200 ಮೀಟರ್ ದೂರ ಹೋಯಿತು. ಪಾಪ, ಒಂದು ಬೀಜ ದುರ್ದೈವಿ ಗಾಳಿಗೆ ಸಿಕ್ಕಿ ಹಾಕೊಂಡು ಹಾರ್ಕೊಂಡು ವಿಧಾನಸೌಧದ ಮುಂದೆ ಬಿತ್ತು. ಅಲ್ಲಿ ಎಲ್ಲಿ ನೋಡಿದ್ರು ಕಾಂಕ್ರೀಟ್, ಅಲ್ಲಿ ರೋಡ್ ಕಾಂಕ್ರೀಟ್. ವಿಧಾನಸೌಧದ ಮುಂದೆ ಬಿತ್ತು. ಅಲ್ಲಿ ಎಲ್ಲ ಕಡೆ ಕಾಂಕ್ರೀಟ್ ರೋಡುಗಳು. ರೋಡಿನ ಮೇಲೆ ಬಿದ್ದ ಬೀಜ ಎಷ್ಟು ನರಳಾಡಿತು ಅಂದರೆ ಎಷ್ಟು ಒದ್ದಾಡಿತು ಕಾಂಕ್ರೀಟ್ ಮೇಲೆ ಬಿದ್ದ ಬೀಜ ಎಷ್ಟು ಒದ್ದಾಡಿತು. ಸಾವಿರಾರು ಜನ ಬರುತ್ತಾರೆ ವಿಧಾನಸೌಧಕ್ಕೆ. ಬಂದ ಚಪ್ಪಲಿಗಳು, ಬೂಟ್ಸ್ಗಳು ಬೀಜಗಳನ್ನು ತುಳಿಯುತ್ತದೆ. ಹಾಗೆ ತುಳಿಸಿಕೊಂಡ ಬೀಜ ಪಾಪ ಸುಸ್ತಾಯಿತು. ಅಲ್ಲಿ ಒಂದು ಚಪ್ಪಲಿ, ಕರುಣಾಳಮಯ ಚಪ್ಪಲಿ, ಅದು ತುಳಿಲಿಲ್ಲ ಮಾತ್ರ ಅಲ್ಲ, ಅದು ಮುಂದೂ ಕೂಡ ದುಡ್ತು. ತಳ್ಳಿ ಎಲ್ಲಿ ಹೋಯ್ತು ಗೊತ್ತಾ? 2 ಕಾಂಕ್ರೀಟ್ ರೋಡುಗಳ ಮಧ್ಯ ಜಾಗ ಬಿಟ್ಟಿರ್ತಾರೆ ಬೇಸಿಗೆಯಲ್ಲಿ ಒಡಿಬಾರದು ರೋಡ್ ಅಂತ, ಅಲ್ಲಿ ಹೋಗಿ ಸಿಕ್ಕಿ ಹಾಕೊಂಡಿತು. ಯಪ್ಪ, ಇನ್ನು ತುಳಿಯೋದಾರು ತಪ್ತಲ್ಲ ಅಂತ ಬೀಜ ಅನ್ಕೊಳ್ತು. ಆದರೆ ಅದಕ್ಕೆ ಕಷ್ಟ ಮುಗ್ದಿರಲಿಲ್ಲ. ತುಳ್ಸ್ಕೊಂಡಿದ್ದು ತಪ್ಪಿರ್ಬೋದು. ಆದರೆ ಎಷ್ಟು ಚಪ್ಪಲು ಹಾಗೂ ಬೂಟ್ಸ್ಗಳ ಮಣ್ಣು ಅದರ ಮೈ ಮೇಲೆ ಬೀಳ್ತಿತ್ತು. ಹಾಗೆ ಒಂದು 4 ತಿಂಗಳು ಆದ ಮೇಲೆ ಸ್ವಲ್ಪ ಹನಿ ಮಳೆ ಬಂತು.
ಆಗ ಏನಾಯ್ತು ಗೊತ್ತಾ, ಆಮೇಲೆ ಮಣ್ಣು ಧೂಳುಗಳೆಲ್ಲ ಕೊಚ್ಚಿಕೊಂಡು ಹೋಯಿತು. ಬೀಜಕ್ಕೆ ಬಹಳ ಖುಷಿಯಾಯಿತು. ಇಷ್ಟು ತುಳಿಸ್ಕೊಂಡು ಒದ್ದಾಡಿಸಿಕೊಂಡಿದ್ದರೂ ಅದು ಮೂಲ ಗುಣ, ಅದೇ ಮೊಳಕೆ ಒಡೆಯುವುದನ್ನು ಮರೆತಿರಲಿಲ್ಲ. ನೋಡಿ, ಅದಕ್ಕೆ ಯಾರೂ ಒಳ್ಳೆ ಮಣ್ಣು ಕೊಟ್ಟಿರಲಿಲ್ಲ, ಚಪ್ಪಲಿ ಅಂಟಿದ ಮಣ್ಣು ಹಾಗೂ ಸ್ವಲ್ಪ ಮಳೆ. ಆ ಮಣ್ಣು ಹಸಿಯೇ ಸಾಕಾಯಿತು. ತನ್ನ ಮೈಯನ್ನು ಸೀಳಿಕೊಂಡು ಸಂತೋಷವಾಗಿ ತೃಪ್ತಿಯಿಂದ ನೆಲದಲ್ಲಿ ಬೇರನ್ನು ಊರಿ ತಲೆ ಎತ್ತಿ ಹೊರ ಜಗತ್ತನ್ನು ನೋಡಿ ನಗುತ್ತಿತ್ತು. ಗರಿ ಹೊರಗೆ ಬಂತು ನೋಡಿ. ಅದಕ್ಕೆ ತುಂಬ ಸಂತೋಷವಾಯಿತು. ಅದಕ್ಕಾಗಿ ನೀವು ಎಲ್ಲ ಕಡೆ ನೋಡಿರ್ತೀರ, ಕಾಂಕ್ರೀಟ್ ಮಧ್ಯ ಜಾಗದಲ್ಲೆಲ್ಲ ಗಿಡಗಳು ಸಣ್ಣ ಸಣ್ಣದಾಗಿ ಬಂದಿರ್ತವೆ. ನೀವು ಪ್ರವಾಸಕ್ಕೆ ಹೋದಾಗ ಹಂಪಿ ಕಡೆ ಹೋದರೆ ಅಲ್ಲಿ ಕಲ್ಲಿನ ಮೇಲೆಲ್ಲ ಮರಳಿನ ಮೇಲೆ ಹುಲ್ಲು ಬಂದಿರುತ್ತದೆ. ಅದು ಬದುಕೋದು ಎಷ್ಟು ದಿನ ಏನು ಅಲ್ವಾ? ಜೋರಾಗಿ ಮಳೆ ಬಂದರೆ ಮರಳು ಕೊಚ್ಚಿಕೊಂಡು ಹೋಗುತ್ತವೆ, ಬದುಕೋದೇ ಇಲ್ಲ ಅದು. ಆದರೆ ಇರುವಷ್ಟಿನ ನಕ್ಕೊಂತ ಇರತ್ತಲ್ವಾ? ಅದು ಬಿಡಿ, ಇನ್ನೊಂದು ಉದಾಹರಣೆ. ಮಲ್ಲಿಗೆ ಹೂ ನೀವೆಲ್ಲರೂ ನೋಡಿರ್ತೀರ, ಅದು ಇರೋದು 12 ತಾಸು ಮಾತ್ರ. ಸಾಯಂಕಾಲ ಹೊತ್ತಿಗೆ ಅದು ಒಣಗೋಗುತ್ತದೆ. ಆದರೆ ಅದು ಇರುವ 12 ತಾಸಲ್ಲಿ ಸುವಾಸನೆ ನಮಗೆ ತುಂಬ ಕೊಡುತ್ತದೆ. ಅದು ತಿಳ್ಕೊಬೋದಲ್ಲ, ನಾನು ಯಾಕೆ ಕೊಡಬೇಕು ವಾಸನೆ, ನಾ ಇರೋದು 12 ತಾಸು ಅಷ್ಟೇ ಅಲ್ಲ ಅಂತ. ಅದು ಹಾಗೆ ಅನ್ಕೊಂಡಿಲ್ಲ, ಅದು ಇರುವ ಕೊನೆ ಕ್ಷಣವರೆಗೂ ನಮಗೆ ವಾಸನೆ ಕೊಟ್ಟು ಹೋಗುತ್ತದೆ. ಈಗಿನ ಕಾಲ ತರುಣರಿಗೆ ಹೇಳಬೇಕು ಏನಂದರೆ, ಆ ಹುಳ್ಳಿನ ಕಡ್ಡಿಗಿರುವ ಹಾಗೂ ಆ ಹೂವಿಗೆ ಇರುವ ಜೀವನೋತ್ಸವ ನಮಗಿಲ್ವಾ? ಸಣ್ಣ ಸಣ್ಣ ಸೋಲಿಗೆಲ್ಲ ಎದೆ ತೊಟ್ಕೋತೇವಲ್ವಾ? ಅಯ್ಯೋ ಮಾರ್ಕ್ಸ್ ಬರಲಿಲ್ಲ ಅಂತ, ಅಥವಾ ಏನೋ ಆಯ್ತಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು, ಹಾಗೆಲ್ಲ ಮಾಡಬಾರ್ದು. ನಾಳೆ ಬದುಕುತ್ತೇವಂತಲೇ ನಮಗೆ ಗ್ಯಾರಂಟಿ ಇಲ್ಲ. ಆದರೆ ಇರುವಷ್ಟಿನ ನಾವು ಖುಷಿಯಾಗಿರಬೇಕು, ತಲೆ ಎತ್ತಿ ನಡಿಬೇಕು. ಆ ಹುಲ್ಲು ಹಾಗೂ ಮಲ್ಲಿಗೆ ಇರುವಷ್ಟು ಜೀವನೋತ್ಸವ ನಮಗೂ ಬರಬೇಕು. ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಸೋಲು ಸೋಲಲ್ಲ, ಸೋಲು ಒಂದು ಘಟನೆ ಅಷ್ಟೆ. ಆದರೆ ಸೋಲು ಅಪಮಾನ ಅಲ್ಲ, ಆದರೆ ಸೋತಾಗ ಎದ್ದು ನಿಲ್ಲದಿದ್ದರೆ ಅದು ಅಪಮಾನ. ಆ ಹುಲ್ಲು ಕಡ್ಡಿಯನ್ನು ನೆನೆಸ್ಕೊಳ್ಳಿ, ಅದಕ್ಕಿರುವ ಆತ್ಮವಿಶ್ವಾಸ ಬಂದರೆ ಸಾಕು, ಎಂತಹ ಸಮಸ್ಯೆಯು ಬಂದರೂ ಎದುರಿಸಿ ನಿಂತ್ಕೋಬಹುದಂತ ಅನಿಸುತ್ತದೆ. ಅದಕ್ಕಾಗಿ ಯಾರು ಸೋತಾಗ ಎದೆ ತೊಟ್ಕೊಳ್ಳೋದು ಬೇಡ. ನಾಳೆ ಗೆಲುವು ಬರುತ್ತದೆ, ಇವತ್ತು ಸೋತಿರಬಹುದು ಆದರೆ ನಾಳೆ ಗೆಲುವು ಬರುತ್ತದೆ. ಆದರೆ ನೀವು ಸೋಲು ಬಂತಂತ ಏನಾದ್ರೂ ಮಾಡಿಕೊಂಡ್ರೆ ನಾಳೆ ಗೆಲುವು ನೋಡೋಕ್ಕೆ ಆಗಲ್ಲ. ಆದ್ದರಿಂದ ನಮಗೆ ಹುಲ್ಲಿಗೆ ಹಾಗೂ ಹೂ ಇರುವ ಜೀವನೋತ್ಸವ ನಮಗೂ ಕೂಡ ಬರಬೇಕು. ಯಾರು ಬೇಸರಗೊಂಡಿರ್ತಾರೋ, ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟಿರ್ತಾರೋ, ಅಥವಾ ಯಾರು ಮನೆ ಬಿಟ್ಟು ಯಾರು ಬೇಜಾರಲ್ಲಿರ್ತಾರೋ ಅವ್ರಿಗೆಲ್ಲ ನೀವು ಜೀವನೋತ್ಸವ ತುಂಬಿ ಅವರನ್ನು ದೊಡ್ಡವರಾಗಿ ಹಾಗೂ ಧೈರ್ಯವಂತರಾಗಿ ಮಾಡಿ. ಆ ಹುಲ್ಲು ಕಡ್ಡಿ ಹಾಗೂ ಹೂವೇ ನಮಗೆ ಉದಾಹರಣೆ. ಎಲ್ಲರಿಗೂ ಧನ್ಯವಾದಗಳು.

ಯೋಗಾಚಾ ಐಕೋಪ್ಯಾನ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ನಾವಿವತ್ತು ಸಿನಿರಾಗ ಸಂಚಿಕೆಯ ಭಾಗವಾಗಿ ಆಯೋಜಿತವಾಗಿರುವಂತಹ ಎಸ್ಡಿಎಂ ಸಂವಾದ ವಿಶೇಷ ಕಾರ್ಯಕ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂ ಪತ್ರಿಕೋದ್ಯಮ ಸಮೂಹ ಸಂವಹನ ವಿಭಾಗದ ಎಲೆಕ್ಟಿವ್ ತರಗತಿಯ ವಿದ್ಯಾರ್ಥಿಗಳು ಮತ್ತು ತಜ್ಞರು ಇದ್ದಾರೆ. ಈ ವಿಶೇಷ ಸಂವಾದ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಆಶಯ ಏನಂದ್ರೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆದಿರುವಂತಹ ಕನ್ನಡದ ಬಹಳ ಮುಖ್ಯವಾದ ನಟ ಅನಂತನಾಗ್ ಅವರ ಪ್ರತಿಭಾನ್ವಿತ ಐಡೆಂಟಿಟಿ, ಅವರನ್ನ ಯಾಕೆ ನಾವು ವರ್ತಮಾನದಲ್ಲಿ ನೆನಪಿಸಿಕೊಂಡು ಅವರ ಕಾಂಟ್ರಿಬ್ಯೂಷನ್ಸ್ ಅನ್ನ ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನುವ ಕೇಂದ್ರ ಆಶಯವನ್ನ ದೃಷ್ಟಿಯಲ್ಲಿರಿಸಿಕೊಂಡು ಈ ಕಾರ್ಯಕ್ರಮವನ್ನ

ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಅದರ ಆಧಾರದ ಮೇಲೆ ನಮ್ಮ ಚರ್ಚೆ ಮುಂದುವರಿಯಲಿದೆ. ಅನಂತನಾಗ್ ಅಂದ ತಕ್ಷಣನೇ ನನಗೆ ಮುಖ್ಯ ಆಗೋದು ಏನು ಅಂದ್ರೆ, ಅವರು ಹೊಸ ಅಲೆಯ ಮತ್ತು ಕಮರ್ಷಿಯಲ್ ಸಿನಿಮಾಗಳನ್ನ ಬ್ಲೆಂಡ್ ಮಾಡಿ ಒಂದು ಹೊಸದಾದ ಅಭಿನಯ ಸಂವೇದನೆಯನ್ನ ದಾಟಿಸುವಲ್ಲಿ ಯಶಸ್ವಿಯಾದ ನಟ ಅಂತ ನನಗೆ ನೆನಪಾಗುತ್ತೆ. ಬಹಳ ಸಂದರ್ಭಗಳಲ್ಲಿ ಏನಾಗುತ್ತೆ, ಕನ್ನಡವೂ ಸೇರದಂತೆ ಭಾರತದ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳಿದಾರಲ್ಲ, ಅವರೆಲ್ಲರೂ ತಮ್ಮ ವೃತ್ತಿಯಾನವನ್ನ ಶುರು ಮಾಡಿದ್ದು ಹೊಸ ಅಲೆಯ ಸಿನಿಮಾಗಳಿಂದಲೇ. ಹೊಸ ಅಲೆಯ ಸಿನಿಮಾಗಳ ಮುಖಾಂತರ ತಮ್ಮ ವೃತ್ತಿಯಾನ ಶುರು ಮಾಡಿ ನಂತರದಲ್ಲಿ ಕಮರ್ಷಿಯಲ್ ಅಂದ್ರೆ ನೀವೇನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಏನ್ ಕರೀತಿರಲ್ಲ, ಅಲ್ಲಿ ತುಂಬಾ ಭಿನ್ನವಾಗಿರುವಂತಹ ಸಿನಿಮಾಗಳಲ್ಲಿ ಅಭಿನಯಿಸಿ ಜನಮನವನ್ನ ಗೆದ್ದಿದ್ದಾರೆ. ಅದರಲ್ಲಿ ಆ ವಲಯದಲ್ಲಿ ನನಗೆ ಅನಂತನಾಗ್ ಪ್ರಮುಖವಾದ ಹೆಸರು ಅಂತ ಅನ್ಸುತ್ತೆ. ಅವರ ಜರ್ನಿ ಶುರುವಾಗಿದ್ದು ಹೊಸಾಲಯ ಸಿನಿಮಾಗಳ ಮುಖಾಂತರ ಅಂತ ನಾನು ಈಗಾಗಲೇ ಹೇಳಿದೆ. ಹೊಸಾಲಯ ಸಿನಿಮಾ ಅಂತಂದ್ರೆ ಹಿಂದಿಯಲ್ಲಿ ಅಂಕುರ್ ಅಂತ ಒಂದು ಸಿನಿಮಾ ಇದೆ, ಅವರು ಶ್ಯಾಮ್ ಬೆನಗಲ್ ಡೈರೆಕ್ಟ್ ಮಾಡಿದಂತ ಸಿನಿಮಾ. ಆ ಸಿನಿಮಾ ಏನ್ ಹೇಳತ್ತಂತಂದ್ರೆ, ಇಡೀ ಅಸಮಾನತೆಯ ಜಗತ್ತನ್ನ ಕಂಡರಿಸಿ ಸಮಾನತೆಯ ಕಡೆಗೆ ಇಡೀ ಸಮಾಜ ಮುಂದುವರಿಬೇಕು ಅನ್ನುವಂತ ತತ್ವವನ್ನ ಆ ಸಿನಿಮಾ ಕಾಣಿಸುವಲ್ಲಿ ಯಶಸ್ವಿ ಆಯ್ತು. ಆ ತರದ ಅನೇಕ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ರು. ಅದರ ಜೊತೆಗೆ ನನಗೆ ಇಲ್ಲಿ ಪ್ರಸ್ತಾಪ ಮಾಡಬಹುದಾದಂತ ಆರಂಭಿಕ ಪ್ರಯೋಗದ ಹೆಸರು ಸಂಕಲ್ಪ, ನಂಜರಾಜ ಅರಸು ಅವರು ನಿರ್ದೇಶನ ಮಾಡಿದ ಸಿನಿಮಾ. ಅವರು ಅಂದ್ರೆ ನಂಬಿಕೆ ಮತ್ತು ವೈಚಾರಿಕ ಜಗತ್ತನ್ನ ಮೊದಲ ಬಾರಿಗೆ ಕನ್ನಡದಲ್ಲಿ ಅಥೆಂಟಿಕ್ ಆಗಿ ಪ್ರೆಸೆಂಟ್ ಮಾಡಿದಂತ ಸಿನಿಮಾ ಅದು. ಇವತ್ತಿಗೂ ಕೂಡ ಅದಿದೆ, ಅಂದ್ರೆ ದೇವರನ್ನ ನಂಬಬೇಕಾ ಬೇಡವಾ, ನಂಬಿಕೆ ಜೊತೆ ಇರಬೇಕಾ ಬೇಡವಾ, ವೈಚಾರಿಕತೆ ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅನ್ನೋದೊಂದು ಇವತ್ತಿಗೂ ಇರೋದ್ರಿಂದ ನನಗೆ ಅವರ ಸಂಕಲ್ಪ ಸಿನಿಮಾ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ನನಗೆ ತರಾಸು ಅವರ ಕಾದಂಬರಿ ಆಧರಿಸಿದ ಹಂಸಗೀತೆ ಸಿನಿಮಾ ವಿಶೇಷವಾದ ಪ್ರಭಾವವನ್ನ ಮೂಡಿಸಿತ್ತು ಕನ್ನಡದಲ್ಲಿ. ಅದು ಕನ್ನಡದ ಬಹಳ ಪ್ರಮುಖವಾದ ಸಂಗೀತಾತ್ಮಕ ಚಿತ್ರ ಅಂತ ನಾನು ಕರಿತೀನಿ, ಯಾಕಂದ್ರೆ ಬಾಲ ಮುರುಳಿ ಕೃಷ್ಣ ಅವರು ಆ ಸಿನಿಮಾಕ್ಕೆ ಸಂಗೀತ ನೀಡಿದ್ರು. ತುಂಬಾ ಮಹತ್ವ, ನಾವು ಬಹಳ ಸಲ ಬಾಲಿವುಡ್ ಸಿನಿಮಾಗಳನ್ನೇ ರೆಫರ್ ಮಾಡ್ತೀವಿ, ಅಂದ್ರೆ ಹೆಚ್ಚು ಗೀತೆಗಳನ್ನು ಒಳಗೊಂಡಂತ ಸಿನಿಮಾ ಯಾವ್ದು ಅಂತಂದ್ರೆ ಹಮ್ ಆಪ್ಕೆ ಹೈ ಕೌನ್ ಅಂತ ಹೇಳ್ತೀವಿ, ಮೈನೆ ಪ್ಯಾರ್ಕೆ ಅಂತ ಒಂದು ಹಿಂದಿ ಸಿನಿಮಾನ ರೆಫರ್ ಮಾಡ್ತೀವಿ. ಕನ್ನಡದಲ್ಲಿ ಯಾವ್ದಂದ್ರೆ ಪ್ರೇಮಲೋಕ ಅಂತ ಹೇಳ್ತೀವಿ, ರಣಧೀರ ಅಂತ ಹೇಳ್ತೀವಿ. ಹಂಗಲ್ಲ, ಅಂದ್ರೆ ನೀವು ಹಂಸಗೀತೆ ಅನ್ನುವಂತ ಹೊಸ ಅಲೆಯ ಸಿನಿಮಾವನ್ನು ನಿರ್ದೇಶಿಸಿದವರು ಜಿ ವಿ ಅಯ್ಯರ್ ಅವರು. ಆ ಜಿ ವಿ ಅಯ್ಯರ್ ಅವರ ನಿರ್ದೇಶನದ ಆ ಸಿನಿಮಾದಲ್ಲೇ ತುಂಬಾ ಹತ್ತಕ್ಕಿಂತಲೂ ಹೆಚ್ಚು ಹಾಡುಗಳಿದ್ವು. ಆ ಸಂಗೀತವನ್ನು ನೀಡಿದ್ದು ಬಾಲಮುರಳಿ ಕೃಷ್ಣ ಅವರು, ಸ್ವತಃ ಅವರು ಬಾಲಮುರಳಿ ಕೃಷ್ಣ ಅವರು ಅದರಲ್ಲಿ ಹಾಡಿದ್ದಾರೆ.

ಮತ್ತೆ ಅಲ್ಲಿ ಬಿ ಕೆ ಸುಮಿತ್ರ ಅನ್ನುವಂಥವ್ರು ಕೂಡ ಆ ಕಾಲದ ಹೊಸ ಪ್ರತಿಭೆ ಅದು. ನಂತರದಲ್ಲಿ ಭಾವಗೀತೆಯ ಪ್ರಪಂಚದಲ್ಲಿ ತುಂಬಾ ಹೆಸರು ಮಾಡಿದವರು ಅವರು. ಅವರ ಹಾಡುಗಳು ತುಂಬಾ ಮಹತ್ವದ್ದು ಅಂತ ಅನ್ಸುತ್ತೆ. ಅನಂತನಾಗ್ ಸಿನಿಮಾದಲ್ಲಿ ಸಂಗೀತಾತ್ಮಕ ಅಪ್ಪಟ ಶಾಸ್ತ್ರೀಯ ಅಂತ ಕರೆಯಬಹುದಾದಂತಹ ಗೀತೆಗಳು ಆ ಸಿನಿಮಾದಲ್ಲಿ ಮೂಡಿ ಬಂದವು. ಮುಖ್ಯವಾಗಿ ನಾನು ಹೇಳೋದು ಏನಂತಂದ್ರೆ, ಒಂದು ಸಂಗೀತಾತ್ಮಕ ಚಿತ್ರಗಳ ಪರಂಪರೆ ಕನ್ನಡದಲ್ಲಿ ಮುಂದುವರಿತು. ನಮಗೆ ಮಲಯ ಮಾರುತ ಅಂತ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಆಕ್ಟ್ ಮಾಡ್ತಾರೆ, ಕೆ ಎಸ್ ಎಲ್ ರವಿ ಅವರು ಅದನ್ನ ನಿರ್ದೇಶನ ಮಾಡ್ತಾರೆ. ತುಂಬಾ ಮಹತ್ವದ ಕಾಣಿಕೆಯಾಗಿ ಆ ಸಿನಿಮಾ ನಾವು ನೋಡಬಹುದು. ಇಲ್ಲಿ ಹಂಸಗೀತೆ ಅನಂತನಾಗ್ ಅವರ ತುಂಬಾ ಮಹತ್ವದ ಪ್ರತಿಭೆಯನ್ನ ಬಿಂಬಿಸಿದಂತ ಸಿನಿಮಾ ಆಗಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ನನಗೆ ಅಂದ್ರೆ ಶಾಸ್ತ್ರೀಯ ಸಂಗೀತ ಕಲಾವಿದರು ಸಿನಿಮಾಕ್ಕೆ ಬಂದಿದ್ದು ಒಂದು ವಿಶೇಷ ಸಂಗತಿ. ಆ ದೃಷ್ಟಿಯಿಂದ ಈ ಸಿನಿಮಾ ಶಾಸ್ತ್ರೀಯವಾಗಿಯೂ ಇಂಪಾರ್ಟೆಂಟ್, ಜನಪ್ರಿಯ ನೆಲೆಗಟ್ಟಿನಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಅದನ್ನ ಪರಿಗಣಿಸಬಹುದು. ಇದನ್ನು ಮುಂದುವರಿಸಿ ಹೇಳೋದಾದ್ರೆ, ಶಂಕರ್ ನಾಗ್ ಅವರು ಅಂದ್ರೆ ಅನಂತನಾಗ್ ಅವರ ತಮ್ಮ, ಇದಕ್ಕಿಂತ ಮುಂಚಿತವಾಗಿ ಹಂಸಗೀತೆ ಸಿನಿಮಾದ ಒಂದು ವಿಶೇಷ ಏನಂತಂದ್ರೆ, ಟೈಟಲ್ಸ್ ಗಳು ಅಪಿಯರ್ ಆಗೋ ಕಾಲಕ್ಕೆನೆ, ಟೈಟಲ್ ಕಾರ್ಡ್ ಅಪಿಯರ್ ಆಗೋ ಕಾಲಕ್ಕೆನೆ ಆಲಾಪದ ಒಂದು ಗೀತೆ ಬರುತ್ತೆ. ಅದು ಆಲಾಪದ ಒಂದು ಫ್ರೇಮ್ ಹೆಂಗಿದೆ ಅಂತಂದ್ರೆ, ಅನಂತನಾಗ್ ಅವರ ವೃತ್ತಿ ಅನ್ನೋದ ಮುನ್ನುಡಿಯಾಗಿ ನೀವು ಗಮನಿಸಬಹುದು. ನೀವು ಯೂಟ್ಯೂಬ್ ಅಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಅದನ್ನಂದ್ರೆ ಅನಂತ ಶಕ್ತಿ ಇರುವಂತವರು ಸಾಧನೆಯ ಯಾನವನ್ನ ತುಂಬಾ ಸುದೀರ್ಘವಾಗಿ ಮುಂದುವರಿಸಿಕೊಂಡು ಒಂದು ಮಹತ್ವದ ಕಾಣಿಕೆಗಳನ್ನು ನೀಡಬಹುದಾದ ಒಂದು ಸಾಧ್ಯತೆಯನ್ನ ಆ ಸಂಗೀತ ಕಾಣಿಸುತ್ತೆ ನನಗೆ. ಇವತ್ತಿಗೂ ಕೂಡ ಅದು ತುಂಬಾ ವಿಶೇಷ ಅಂತ ಅನ್ಸುತ್ತೆ. ಹಾಗಾಗಿ ಶಾಸ್ತ್ರೀಯ ಸಂಗೀತ ಕಲಾವಿದರು ಕನ್ನಡ ಸಿನಿಮಾಕ್ಕೆ ಬಂದಿದ್ದು ಅದರ ಸಾಕ್ಷಿಯಾಗಿ ಬಾಲಮುರಳಿ ಕೃಷ್ಣ ನನಗೆ ವಿಶೇಷವಾಗಿ ಕಾಣದು. ಆ ಪ್ರತಿಭಾನ್ವಿತ ಐಡೆಂಟಿಟಿಯನ್ನ ಕಾಣಿಸುವ ಹೊಣೆಗಾರಿಕೆಯನ್ನ ಅನಂತನಾಗ್.

ಶಂಕರ್ನಾಗ್ ನಂತರದ ದಿನಗಳಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದಲ್ಲಿ ಮತ್ತೆ ಭೀಮಸೇನ್ ಜೋಶಿ, ಆ ಕಾಲದ ದೊಡ್ಡ ಶಾಸ್ತ್ರೀಯ ಸಂಗೀತ ಕಲಾವಿದರು, ಅವರು ಹಾಡ್ತಾರೆ ಇವರಿಗಾಗಿ, ಅನಂತನಾಗಿ ಹಾಡ್ತಾರೆ. ಇವತ್ತಿಗೂ ಕೂಡ ಅದು ಯೂಟ್ಯೂಬ್ ಅಲ್ಲಿ ಕೇಳಲ್ಪಡ್ತದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅದು ಇವತ್ತಿಗೂ ಜನಜನಿತ ಅಂತ ಅಂದ್ರೆ ಸಿನಿಮಾದ ಹಾಡಿನ ಮುಖಾಂತರ ಆ ಕಾಲಕ್ಕೆ ಜನಪ್ರಿಯವಾಗಿ ಇವತ್ತಿಗೂ ಕೂಡ ಅದು ಮತ್ತೆ ಗುಣಗಲ್ಪಡ್ತದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅನಂತನಾಗ್ ಅಲ್ಲಿ ಆ ಸಿನಿಮಾದಲ್ಲಿ ಸಿನಿಮಾದ ಹಾಡಿನಲ್ಲಿ ಕಾಣಿಸಿಕೊಳ್ತಾರೆ. ನನಗದು ಅನಂತನಾಗ್ ವಿಶೇಷತೆಯನ್ನ ಕುರಿತು ಮಾತನಾಡುವ ಕಾಲಕ್ಕೆಲ್ಲ ಚರ್ಚಿಸಲೇಬೇಕಾಗಿರುವಂತಹ ಗೀತೆಗಳು ಸಿನಿಮಾಗಳಿವು ಅಂತ ನನಗನ್ಸುತ್ತೆ.

ಕೋಟೆ ಅವರ ಬೆಳದಿಂಗಳ ಬಾಲೆ ನಾನು ಹೇಳಲೇಬೇಕಾಗಿರುವಂತ ಒಂದು ಸಿನಿಮಾದ ಹೆಸರೇನಂತಂದ್ರೆ ನೀವು ಗಮನಿಸಿರ್ಬೋದು, ಬೆಳದಿಂಗಳ ಬಾಲೆ ಅಂದ್ರೆ ಒಂದು ಮೌನದಲ್ಲಿ ಚಿತ್ರಕಥೆಯನ್ನ ಹೇಳಬಹುದು ಅನ್ನೋದನ್ನ ಕಮಲ್ ಹಾಸನ್ ಕನ್ನಡದಲ್ಲಿ ಆಕ್ಟ್ ಮಾಡಿ ತೋರಿಸಿದ್ದಾರೆ, ಅದರದೊಂದು ಪರಂಪರೆ ಇದೆ ನಮ್ಮಲ್ಲಿ. ಆಮೇಲೆ ನಾಯಕಿಯನ್ನು ಡಿಸಪಿಯರ್ ಮಾಡಿ ನಾಯಕ ತೊಡಲಾಡುವಂತಹ ಒಂದು ಪಾತ್ರದ ಮೊದಲ ಪ್ರಯೋಗವಾಗಿ ನನಗೆ ಬೆಳದಿಂಗಳ ಬಾಲೆ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನೀಯಾರೋ ನಾ ಅರಿಯನು ಅನ್ನುವಂತ ಹಾಡು ಬರುತ್ತೆ, ಅದು ಇವತ್ತಿಗೂ ಕೂಡ ತುಂಬಾ ಐಕಾನಿಕ್ ಹಾಡು ಅಂತ ನಾನು ಅದನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ ಗೀತೆಯನ್ನ ಗುಣಸಿಂಗ್, ಆ ಸಿನಿಮಾಕ್ಕೆ ಗುಣಸಿಂಗ್ ಅವರು ಸಂಗೀತ ನೀಡಿದ್ರು, ಎಸ್ ಪಿ ಬಿ ಅವರು ಹಾಡಿದ್ರು, ಲಿರಿಕ್ಸ್ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ಬರೆದ್ರು.

ಇವೆಲ್ಲ ಸಿನಿಮಾಗಳು ಮತ್ತೆ ಬಹಳ ಮುಖ್ಯವಾಗಿ ಏನಂದ್ರೆ ಅನಂತನಾಗ್ ಅವರ ವಿಶೇಷತೆ ಏನಂತಂದ್ರೆ ಮಧ್ಯಮ ವರ್ಗವನ್ನ ರೆಪ್ರೆಸೆಂಟ್ ಮಾಡಿ ಮಧ್ಯಮ ವರ್ಗದ ತೊಳಲಾಟಗಳನ್ನ ಕಾಣಿಸಿದಂತ ವಿಶೇಷ ಪ್ರತಿಭೆಯಾಗಿ ಅವರು ಮುಖ್ಯ ಆಗ್ತಾರೆ. ಇವತ್ತೇನು ನೀವು ಜನ್ಜಿ ಅಂತ ಏನು ನೀವು ಕರಿತೀರಲ್ಲ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳ ಮಧ್ಯೆ ಹೊಸ ಕಾಲದ ಘಟ್ಟದ ಯುವಕರು ನಲುಗ್ತಾ ಇದ್ದಾರೆ ಅಂತ ಬಂದಾಗ ಆ ಕಾಲದಲ್ಲಿನೇ ಮಧ್ಯಮ ವರ್ಗದ ತೊಳಲಾಟಗಳನ್ನ ಮಧ್ಯಮ ವರ್ಗದ ಸಮಸ್ಯೆಗಳನ್ನ ಅವರ ಸಿನಿಮಾಗಳು ತುಂಬಾ ಅಥೆಂಟಿಕ್ ಆಗಿ ಮುಂದಿಟ್ಟು ಅಂತ ಅನ್ಸುತ್ತೆ. ನಾನು ಈಗ ಪ್ರಸ್ತಾಪ ಮಾಡಿದ ನೋಡಿ ಸ್ವಾಮಿ ನಾವಿರೋದು ಹೀಗೆ ಕೂಡ ಮಧ್ಯಮ ವರ್ಗದ ತೊಳಲಾಟದ ಒಂದು ಕಥನ.

ಅವರ ಹಾಸ್ಯದ ಕಥನದ ಸಿನಿಮಾಗಳು ಕೂಡ ಹಾಗೇನೆ. ಗೌರಿ ಗಣೇಶ ಆಗಿರ್ಬೋದು, ಗಣೇಶನ ಮದುವೆ ಆಗಿರಬಹುದು, ಅವೆಲ್ಲ ಸಿನಿಮಾಗಳು ಹಾಸ್ಯವನ್ನಷ್ಟೇ ಕಟ್ಟಿಕೊಡಲಿಲ್ಲ, ಹಾಸ್ಯದ ಹಿಂದೆ ಇರುವಂತ ಕಟು ವಾಸ್ತವಗಳನ್ನು ಕೂಡ ತೆರೆದಿಟ್ಟವು ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲ ಇಲ್ಲಗಳ ಮಧ್ಯೆ ನಮ್ಮ ಭಾರತದ ಮಧ್ಯಮ ವರ್ಗ ಖುಷಿ ಖುಷಿಯಾಗಿ ಇರ್ತದೆ ಅನ್ನೋದನ್ನ ಬೇರೆ ರೀತಿಯಲ್ಲಿ ಕಾಣಿಸಿದಂತ ಪ್ರಯೋಗ ಫಣಿ ರಾಮಚಂದ್ರ ಆ ಸಿನಿಮಾದ ನಿರ್ದೇಶಕರಾಗಿ ಗಮನ ಸೆಳೆದ್ರು. ಹಾಗಾಗಿ ನನಗೆ ಹೊಸ ಅಲೆಯ ಸಿನಿಮಾಗಳ ಸಾಮಾಜಿಕ ಸಂವೇದನೆಯನ್ನ ಕಮರ್ಷಿಯಲ್ ಸಿನಿಮಾಗಳ ಮುಖಾಂತರ ಅವರು ದಾಟಿಸಿದ್ರು ಅಂತ ಅನ್ಸುತ್ತೆ. ಅನಂತನಾಗ್ ಅವರ ವಿಶೇಷತೆ ಅದು. ಹಾಗೆ ಇಲ್ಲಿ ಪ್ರಸ್ತಾಪ ಮಾಡಿದ ಹಂಸಗೀತೆ ಆಗಿರ್ಬೋದು, ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಿನಿಮಾಗಳಾಗಿರ್ಬಹುದು, ಬೆಳದಿಂಗಳ ಬಾಲೆ ಸಿನಿಮಾ ಆಗಿರ್ಬೋದು, ಬಹಳ ಜನಜನಿತ ಆಗಿರುವಂತ ಬಯಲುದಾರಿಯ ಸಿನಿಮಾದ ಹಾಡುಗಳಿರ್ಬೋದು, ಅವೆಲ್ಲ ಹಾಡುಗಳು ಆ ಕಾಲದ ಐಡೆಂಟಿಟಿಯನ್ನ ಅಷ್ಟೇ ರಿಫ್ಲೆಕ್ಟ್ ಮಾಡಲ್ಲ, ಅಂದ್ರೆ ಒಂದು ಮಾಧುರ್ಯದ, ಒಂದು ಪ್ರೀತಿ ಪ್ರೇಮದ ಮಾಧುರ್ಯದ ಜೊತೆಗೇನೆ ಸಾಮಾಜಿಕ ವಾಸ್ತವಗಳನ್ನು ಬೇರೆ ರೀತಿಯಲ್ಲಿ ಕಾಣಿಸಿದವು ಅಂತ ನನಗೆ ಅನ್ಸುತ್ತೆ. ಒಬ್ಬ ನಟನ ಮುಖಾಂತರ ಆಗಬಹುದಾದಂತ ಮಹತ್ವದ ಕೆಲಸ ಅಂತ ನನಗೆ ಅನ್ಸುತ್ತೆ. ಬಯಲುದಾರಿಯ ಸಿನಿಮಾದ ಒಂದು ವಿಶೇಷತೆ ಏನಂತಂದ್ರೆ ರಾಜನ್ ನಾಗೇಂದ್ರ ಅವರ ಸಂಗೀತದ ಸಿನಿಮಾ ಅದು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೆ ಅಂತ ಅನ್ನುವಂಥದ್ದು, ಯಾರ್ಯಾರು ಹುಡುಗಿನ ಹುಡುಕ್ತಿರ್ತಾರಲ್ಲ ಆ ಹಾಡು ನೆನಪಾಗತ್ತೆ ಅಂತ ತುಂಬಾ ತಮಾಷೆಯಾಗಿ ಬಹಳ ಸಲ ಬಹುತೇಕರು ಅಂದ್ರೆ ಮಿಲೇನಿಯಲ್ ತಲೆಮಾರು ಕೂಡ ನೆನಪು ಮಾಡಿಕೊಳ್ಳುತ್ತೆ, ನಂತರದ ತಲೆಮಾರು ಕೂಡ ಹಂಗೆ ನೆನಪು ಮಾಡಿಕೊಳ್ಳುತ್ತದೆ. ಆ ಸಿನಿಮಾದ ಒಂದು ವಿಶೇಷತೆ ಏನಂದ್ರೆ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಬಳಸಿದ್ದು ಕನ್ನಡದ ಸಿನಿಮಾದಲ್ಲಿ. ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಹೆಲಿಕಾಪ್ಟರ್ ಅನ್ನು ಬಳಸಿ ಒಬ್ಬ ನಾಯಕ ಹೆಲಿಕಾಪ್ಟರ್ ನಲ್ಲಿ ಸುತ್ತಾಡಿ ಹಾಡು ಹಾಡುತ್ತಾ, ಉತ್ಸಾಹದಲ್ಲಿ ಹಾಡು ಹಾಡುತ್ತಾ ತನ್ನ ಮನದ ಆಲೋಚನೆಗಳನ್ನ, ಮನದ ಉತ್ಸಾಹವನ್ನ ತೋರ್ಪಡಿಸಿಕೊಳ್ಳುವಂತ ಒಂದು ಗೀತೆ ಅದು. ಎಲ್ಲಿರುವೆ ಮನವ ಕಾಡುವ ರೂಪಸಿ.

ಅನಂತನಾಗ್ ಮುಖ್ಯ ಆಗೋದೇನಂತಂದ್ರೆ ಎಕ್ಸ್ಪ್ರೆಷನ್ಸ್ ಅಲ್ಲಿ. ನಿಮಗೆ ಆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಫೇಮಸ್ ಆಗಿರ್ತಾರೆ, ವಿಷ್ಣುವರ್ಧನ್ ಜನಪ್ರಿಯತೆಯ ತುತ್ತ ತುದಿಯಲ್ಲಿ ಇರ್ತಾರೆ, ಅಂಬರೀಷ್ ಜನಪ್ರಿಯರಾಗಿರ್ತಾರೆ. ಆ ಸ್ಟಾರ್ಡಮ್ ಅಂತ ಕರಿತೀವಿ ನಾವು, ಅಂದ್ರೆ ಹೀರೋಗಳ ಯುಗ ಅದು. ಆ ತರದ ಹೀರೋಗಳ ಫೈಟ್ ಸೀನ್ ಇರಬೇಕು, ಡಾನ್ಸ್ ಮಾಡಬೇಕು, ಆ ತರದ ನಿಯಮಗಳನ್ನೆಲ್ಲ ಸೃಜನಶೀಲವಾಗಿ ಉಲ್ಲಂಘನೆ ಮಾಡಿ ಅನಂತನಾಗ್ ಮತ್ತೆ ಶಂಕರ್ನಾಗ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ಮಾರುಕಟ್ಟೆಯನ್ನ ಹಿಡಿತಾರೆ ಅಂತ. ಇವತ್ತು ನಾವು ಮಾರುಕಟ್ಟೆಯನ್ನ ತಲುಪಬೇಕಾದ್ರೆ ಹಿಂಸೆ ಇರಬೇಕು, ಒಂದು ನೆಗೆಟಿವಿಟಿಯ ವೈಭವೀಕರಣ ಇರಬೇಕು ಅಂತ ಇವತ್ತು ಮಾತಾಡ್ತಾ ಇದೀವಲ್ಲ. ನೀವು ಅದನ್ನ ಅಲ್ಲಗಳೆಯುವ ಹಾಗೆ ಅನಂತನಾಗ್ ತುಂಬಾ ಸಾಫ್ಟ್ ಆಗಿ ಗೀತೆಗಳಲ್ಲಿ ಕಾಣಿಸ್ಕೊಳ್ತಾರೆ, ಸಂಭಾಷಣೆಯಲ್ಲಿ ಕಾಣಿಸ್ಕೊಳ್ತಾರೆ. ತಮ್ಮ ಒಂದು ಸಾಫ್ಟ್ ಆಗಿರುವಂತಹ ಅಪಿಯರೆನ್ಸ್ ನ ಮುಖಾಂತರನೇ, ಅಭಿನಯದ ಒಂದು ಶಕ್ತಿಯ ಮುಖಾಂತರನೇ ಕಥೆಯನ್ನ ದಾಟಿಸುವಂತ ಒಂದು ಶ್ರೇಷ್ಠ ಪ್ರತಿಭೆಯಾಗಿ ಅನಂತನಾಗ್ ಮುಖ್ಯ ಆಗ್ತಾರೆ. ಅಂದ್ರೆ ಎಕ್ಸ್ಪ್ರೆಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ. ಅವರು ಕೂಡ ಥಿಯೇಟರ್ ನಿಂದ ಬಂದಿರೋದ್ರಿಂದ ಎಕ್ಸ್ಪ್ರೆಷನ್ಸ್ ಅವರು ನಡೀತಾ, ನೀವು ಬಹುತೇಕ ಅವರ ಸಾಂಗ್ ಗಳನ್ನು ನೀವು ನೋಡಿದ್ರೆ ಆ ಕಡೆಯಿಂದ ಈ ಕಡೆ ಬರ್ತಿರ್ತಾರೆ ಅಷ್ಟೇ. ಹೆಲಿಕಾಪ್ಟರ್ ಲೀಗ ಎಲ್ಲಿರುವೆ ಮನವ ಕಾಡುವ ರೂಪ ಸೇಸೆ ಹಾಡಲ್ಲಿ ಅವರು ಎಕ್ಸ್ಪ್ರೆಷನ್ ಅಲ್ಲೇ ಅವರು ಹಾಡಿನ ಅರ್ಥವನ್ನ ಕಾಣಿಸ್ತಾ ಹೋಗ್ತಾರೆ. ಆಮೇಲೆ ಅವ್ರ ಬಗ್ಗೆ ಅವರ ಹಾಡುಗಳು ಅಂತಂದಾಗ ನನಗೆ ಮತ್ತೆ ನೆನಪಾಗೋದಂದ್ರೆ ನಿನ್ನ ನಗುವು ಹೂ ಅಂತೆ ಅಂತ ಒಂದು ಸಾಂಗ್ ಇದೆ, ಬೆಂಕಿಯ ಬಲೆ ಸಿನಿಮಾದ ಹಾಡು. ಅದು ಕೂಡ ಹಾಗೇನೆ ಅಂದ್ರೆ ರಾಜನ್ ನಾಗೇಂದ್ರ ಅವರು ತುಂಬಾ ಭಿನ್ನವಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಉದಯಶಂಕರ್ ಅವರು ತುಂಬಾ ಭಿನ್ನವಾದ ಒಂದು ಕವಿತೆಯನ್ನು ಕಟ್ಟಿದ್ದಾರೆ, ಅದರ ಅರ್ಥವನ್ನು ಧ್ವನಿಸುವ ಹಾಗೆ ಅವರು ತಮ್ಮ ಮುಖದ ಚಹರೆಯ ಮುಖಾಂತರನೇ ಅವರು ಅಭಿನಯದ ಮುಖಾಂತರನೇ ಅರ್ಥವನ್ನು ದಾಟಿಸುವಂತ ಕೆಲಸವನ್ನು ಮಾಡ್ತಾರೆ.

ಹಾಗಾಗಿ ನನಗೆ ಇದೇ ಇದೇ ಬೆಂಕಿ ಬರಲಿ ಸಿನಿಮಾದ ಇನ್ನೊಂದು ಹಾಡು ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ಅದು ಕೂಡ ಅಂದ್ರೆ ಬದುಕನ್ನ ಭಿನ್ನವಾಗಿ ವ್ಯಾಖ್ಯಾನಿಸುವಂತ ಗೀತೆ. ಅಲ್ಲೂ ಕೂಡ ಅವರ ಎಕ್ಸ್ಪ್ರೆಷನ್ಸ್ ಮುಖಾಂತರನೇ ಆ ಗೀತೆಯ ಸತ್ವ ನಮಗೆ ದಾಟಿಕೊಳ್ಳುತ್ತದೆ. ಮತ್ತೆ ನಾನು ಹೆಸರಿಸಬಹುದಾದಂತಹ ಮತ್ತೊಂದು ಸಿನಿಮಾದ ಗೀತೆ ಅರುಣರಾಗ, ಎಂ ರಂಗರಾವ್ ಸಂಗೀತ ನೀಡಿದಂತ ಹಾಡು ಅದು, ನಡೆದಾಡೋ ಕಾಮನವಿಲ್ಲು. ಅದೊಂಥರ ಜೀವನ ಪ್ರೀತಿಯನ್ನ ಹೆಚ್ಚಿಸುವಂತ ಹಾಡು ಆಗಿ ನಾವು ನೋಡಬಹುದು.

ಹಾಗೆ ಅಂದ್ರೆ ಇಷ್ಟು ನಾವು ಇಂಟ್ರೊಡಕ್ಟರಿ ರಿಮಾರ್ಕ್ಸ್ ಗಳ ಜೊತೆಗೆ ಅನಂತ್ ನಾಗ್ ಅವರನ್ನ ನಾವು ವಿಮರ್ಶೆ ಮಾಡಬಹುದು. ಯಾಕೆ ಅನಂತ್ ನಾಗ್ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ, ಬಹಳ ಮಹತ್ವದ ಆಲೋಚನಾ ಕ್ರಮಗಳನ್ನ ತಮ್ಮ ಸಿನಿಮಾಗಳ ಮುಖಾಂತರ ದಾಟಿಸಿದ್ದಾರೆ. ಅದಕ್ಕೊಂದು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತ ನಾವು ಕರಿತೀವಿ. ಕನ್ನಡ ಸಂಸ್ಕೃತಿಯ ಕಥನದ ಶ್ರೇಷ್ಠತೆಯನ್ನ ಅವರು ತಮ್ಮದೇ ಆದ ಅಭಿನಯದ ಮುಖಾಂತರ ದಾಟಿಸಿದ್ರು. ಬಹಳ ಮುಖ್ಯವಾಗಿ ಅವರ ಧಾರಾವಾಹಿಗಳು ಕೂಡ ಈಗೇನು ಮೆಗಾ ಸೀರಿಯಲ್ ಗಳ ಟ್ರೆಂಡ್ ಬಂದಾಗ ಅಲ್ಲೂ ಕೂಡ ಅವ್ರು ಗೆದ್ರು ಅಂತ, ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಹಾಡು, ಅದು ತುಂಬಾ ಮಧ್ಯಮ ವರ್ಗದ ಒಂದು ಶ್ರೇಷ್ಠ ಗೀತೆಯಾಗಿ ಗಮನ ಸೆಳೆದಿತ್ತು. ಗರ್ವ ಅಂತ ಒಂದು ಧಾರಾವಾಹಿ ಬರ್ತಿತ್ತು, ಅಲ್ಲೂ ಕೂಡ ಅವರು ಜನರನ್ನ ಸೆಳೆದ್ರು. ಆಮೇಲೆ ನನಗೆ ತುಂಬಾ ಮುಖ್ಯ ಆಗೋದು ಭಕ್ತ ಪ್ರಹ್ಲಾದ ಸಿನಿಮಾ, ಅದು ತುಂಬಾ ಫೇಮಸ್ ಸಿನಿಮಾ. ಅದರಲ್ಲಿ ನಾರದ ಪಾತ್ರದಲ್ಲಿ ಅವ್ರು ಗಮನ ಸೆಳೆಯುತ್ತಾರೆ. ಅದು ಪೌರಾಣಿಕ ಸಿನಿಮಾ, ಪೌರಾಣಿಕ ಸಿನಿಮಾಗಳಲ್ಲೂ ಕೂಡ ಅವರು ವಿಜೃಂಭಿಸ್ತಾರೆ ಅಂತ. ಅಂದ್ರೆ ತುಂಬಾ ಸಾಫ್ಟ್ ಪಾತ್ರವಾಗಿ ಅವರು ಗಮನ ಸೆಳೆ.

ಚೆನ್ನಾಗಿ ಅವರ ಪ್ರತಿಭಾನ್ವಿತ ಐಡೆಂಟಿಟಿ, ಅವರನ್ನು ಯಾಕೆ ನಾವು ವರ್ತಮಾನದಲ್ಲಿ ನೆನಪಿಸಿಕೊಂಡು ಅವರ ಕಾಂಟ್ರಿಬ್ಯೂಷನ್ಸನ್ನು ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನುವ ಕೇಂದ್ರ ಆಶಯವನ್ನು ದೃಷ್ಟಿ

0: ಮಾತಾಡಲು ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ತುಂಬ ಪಂಡಿತ ಬೇರೆ ಹಿಡಿದು ಮಿತ್ರದ್ದು ತಿರ್ತು ಹೋದ್ದು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂಚ ದೇಶಾಯದ ಮಂತ್ರಿ ಮಾತಾಡಲ ಬಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಕೇಳಲ್ಲ ನಿಖಿಲ ಕೇಳಲಿ
1: ಮಾತೆರೆಗಳ ನಮಸ್ಕಾರ. ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇನಂದಿರ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.

0: ಸೇವೆ ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೆ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೋ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದ್ ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 ಎಫ್ಎಂ ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡ್ ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಮಾತೆರೆಗಳ ನಮಸ್ಕಾರ. ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ಬಾನಲಿ ಹುಣ್ಣಿಮೆಯಾದರೆ ಸವೆಯ ಬೇಡ ಸವೆಯುವೆನ.
0: ಸಂಗೀತವು ಮನಸ್ಸಿಗೆ ಆಯಾಸ ನೀಗಿಸಿ ನೆನಪುಗಳನ್ನು ತೀರಕ್ಕೆ ಕರೆದೊಯ್ಯುವ ವಿಶೇಷ ಶಕ್ತಿ. ಇಂದಿನ ನಿಮ್ಮ ದಿನವನ್ನು ಇಂಪಾಗಿಸಲು ಕನ್ನಡ ಚಿತ್ರರಂಗದ ಎಂದೆಂದಿಗೂ ಹಸಿರಾಗಿರುವ ಆಯ್ದ ಸುಮಧುರ ಚಿತ್ರಗೀತೆಗಳ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ

0: ಕೇಳ್ತಾ ಇದ್ದೀರಾ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನಮಸ್ಕಾರ, ನಾನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಬದನೇಳು ವರ್ಷ ಪಂಡಿತ ಬೇರೆ ಮಿತ್ರದ ತಿರ್ತು ಹೋಗು ಬೇರೆ ಮೊಳ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶಾಯೋಧ್ಯ ಮಂತ್ರಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಏನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.

ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.

0: ನಮಸ್ತೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ರೇಡಿಯೋ ನಿನಾದ 90.4 FM ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ, ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4, ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.
1: ನಿಕ್ಲಿಕ್ಕೆ ನಂದುಲ್ಲರು ರೇಡಿಯೋ ನಿನಾದ 90.4 ಎಫ್.

0: ಇದುವರೆಗೆ ಸವಿಗಾನ ಆಯ್ದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮುಂದೆ ಇನ್ನಷ್ಟು ಸುಮಧುರ ಗೀತೆಗಳೊಂದಿಗೆ ಭೇಟಿಯಾಗ್ತೀನಿ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ ಸವಿಗಾನ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಬಿಕ್ಕಡಬ.
1: ನಿನ್ನ ಪ್ರೇಮ ಗೀತೆ ಹಾಡೋ ಪ್ರತಿ ಕ್ಷಣವ
0: ಕೇಳ್ತಾ ಇರಿ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದಿರ್ಲ ಲೈಕ್ ಸಹಕಾರ ಮಲ್ಪ್ಲೆ ರೇಡಿಯೋ ನೀನಾದ 90.4 FM ಮುಂದೆ ನನಗೆ ಮಾತೆರ್ಲ ಕೇಂದ್ರ ಖುಷಿ ಪಡೆಯಲಿ.

0: ಆಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: மாத்திரைகளா நமஸ்கார. யான ஹள்ளிமனை ஹைதராலி பண்றது கொய்யூர். யான்ல ரேடியோ நீனாதான் கேனந்திரல லைக் சகார மல்பிள்ள ரேடியோ நீனாதான் 90.4 FM உன்னை நீங்கள் மாத்திரல கேன்லே குஷிப்படையிலே.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನೀನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
6: ರೇಡಿಯೋ ನೀನಾದ 90.4 FM ಇದು ಜನಮನದ ನಾದ ತರಂಗ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
1: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
2: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಕರ್ನಾಟಕ ರಾಜ್ಯಡು ತುಳು ಬಾಸಿಗಮ ನದಿಗೆ ಈ ಬಗೆಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮೇರ್ನ ಉಡಲ್ದ ಪಾತೆರ
1: ಕರ್ನಾಟಕ ಸರ್ಕಾರ ಮಾನ್ಯತೆ ಕೊಟ್ಟು ಭಾರಿ ಮಂದ ಹೆಂಬೆತ್ತು ಇದೆ ಭಾರಿ ಎಡ್ಡಾಡು ನಮ್ಮ ರಾಜ್ಯರು ಡಿ ಕೆ ಶಿವಕುಮಾರ್ ಇದ್ದ ಬರ್ತಾರೆ ಕೂಡಲೇ ಸಂಖ್ಯೆ ಮಾತು ಇಂಗ್ಲೀಷ್ ಮೂರು ಎರಡನೇ ಭಾಷೆ ತುಳುಕು ಪದರಿದ ಭಾರಿ ಮಂದ ವಿಷಯ ಅವರಿಗೆ ವೈಯಕ್ತಿಕವಾಗಿ ತುಳುವೇರಿನ ಪರ ಬರುತ್ತಾರೆ ಭಾರಿ ಅಭಿಮಾನ ಕೃತಜ್ಞತೆ ಅಂತದ್ದು ನನ್ನ ಮಿತ್ತಿಗೆ ತುಳು ಭಾಷೆ ಮೇರೆ ಕೊಡು ನನ್ನ ಮಿತ್ತಿಗೆ ಭಾಷೆ ಕೂಡ ಹೇಳಿ ಭಾಷೆಗೆ ರಾಷ್ಟ್ರೀಯ ಮಟ್ಟದ ಗುರುತು ಸಾವಿರ ಸಾವಿರ ಬಂದದೆ ಅಂತ ಹೇಳಿ ನೋಡೋದು.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಾತೆರೆಗ್ಲ ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಗುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತೆರೆಗಳ ನಮಸ್ಕಾರ. ನಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದಿರ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನನಗೂ ಮಾತಿರ್ಲ ಕೇಂದ್ರಲೆ ಖುಷಿ ಪಡೆಯಲೆ.
6: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಕರ್ನಾಟಕ ರಾಜ್ಯಡು ತುಳು ಬಾಸಿಗಮ್ಮ ನದಿಗೆ. ಈ ಬಗೆಟು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮೇರ್ನ ಉಡಲ್ದ ಪಾತೆರ.
1: ಕರ್ನಾಟಕ ಸರ್ಕಾರ ಮಾನ್ಯತೆ ಕೊಟ್ಟು ಭಾರಿ ಮಂದಿ ಹೆಮ್ಮೆತ್ತು ಇದೆ. ಭಾರಿ ಗಂಟೆಯಾಡು ನಮ್ಮ ರಾಜ್ಯರು ಡಿ ಕೆ ಶಿವಕುಮಾರ್ ಇದ್ದ ಬರ್ತೇನೆ ಕೂಡಲೇ ಸಂಖ್ಯೆ ಮಾತು ಇಂಗ್ಲೀಷ್ ಮೂರು ರಡನೇ ಭಾಷೆ ತುಳುಕು ಪದರಿದ್ದು ಭಾರಿ ಮಂದ ವಿಷಯ. ಅವರಿಗೆ ವೈಯಕ್ತಿಕವಾಗಿ ತುಳುವೇರಿನ ಪರ ಬರಲಾರಿಗೆ ಭಾರಿ ಅಭಿಮಾನ ಕೃತಜ್ಞತೆ ಬರುತ್ತೆ. ಅಂಥದ್ದು ನನ್ನ ಮಿತ್ತಿಗೆ ತುಳು ಭಾಷೆ ಬೇರೆ ಕೊಡು ನನ್ನ ಮಿತ್ತಿಗೆ ಭಾಷೆ ಕೂಡ ಆಗಿ ಭಾಷೆಗೆ ರಾಷ್ಟ್ರೀಯ ಮಟ್ಟದ ವ್ಯಕ್ತಿ ಗುರುತಿ ಸಹ ಸಾವಿಡ ಮಾಡದೆ ಅಂತ ಹೇಳಿ.

ಜ್ಞಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ, SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕತೆ, ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭಕ್ಕೆ ಕುವೆಂಪು ಅವರ ಸಾಹಿತ್ಯದ ಗಾಯಕಿ ಎಂ ಎಸ್ ಶ್ರೀಕೃಪಾ ಅವರ ಸ್ವರದಲ್ಲಿ ಮೂಡಿಬಂದ ಒಂದು ಭಾವಗೀತೆಯನ್ನು ಕೇಳೋಣ.

0: ಕುವೆಂಪು ಅವರ ಸಾಹಿತ್ಯದ ಭಾವಗೀತೆಯನ್ನು ಕೇಳಿದ್ದೀರಿ. ಇದೀಗ SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಕವನ ಅವರಿಂದ ಒಂದು ಕಥೆಯನ್ನು ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನಾನು ಕವನ ಚಾರ್ಮಾಡಿ, ತೃತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿನಿ. ಇವತ್ತು ನಾನೊಂದು ಸಣ್ಣ ಕಥೆಯನ್ನ ವಾಚಿಸಲಿದ್ದೇನೆ. ಕಥೆಯ ಶೀರ್ಷಿಕೆ ಅಳಿಲಿನ ಅಳಿಲು ಸೇವೆ. ನಾಗರಾಜಪುರ ಎಂಬ ಪುಟ್ಟ ಹಳ್ಳಿಯ ಮೂಲೆಯಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಆ ಮರದಲ್ಲಿ ಕಿವಿ ಹೆಸರಿನ ಅಳಿಲು ಸುಮಾರು ವರ್ಷಗಳಿಂದ ಒಬ್ಬಂಟಿಯಾಗಿ ವಾಸ ಮಾಡುತ್ತಿತ್ತು. ಕಿವಿಗೆ ಆ ಊರಿನಲ್ಲಿ ಯಾರೂ ಸ್ನೇಹಿತರಿರಲಿಲ್ಲ. ಆದ್ರೆ ಪಕ್ಕದ ಊರಿನಲ್ಲಿ ಕಿಟ್ಟು ಮತ್ತು ಪುಟ್ಟು ಎಂಬ ಹೆಸರಿನ ಎರಡು ಮೊಲಗಳ ಜೊತೆಗೆ ಅದಕ್ಕೆ ತುಂಬಾ ಉತ್ತಮ ಸ್ನೇಹ ಬಾಂಧವ್ಯವಿತ್ತು. ಕಿವಿಗೆ ಗೂಡಿನಲ್ಲಿರುವುದು ಬೇಸರವಾದಾಗ ಅದು ತಿಂಗಳಿಗೆ ಎರಡು ಅಥವಾ ಮೂರು ಸಲ ಕಿಟ್ಟು ಅಥವಾ ಪುಟ್ಟುವಿನ ಊರಿಗೆ ಹೋಗಿ ಅವರೊಂದಿಗೆ ಸಿಗಿದು ನೆಗೆದು ಆಟವಾಡಿ ಸಮಯ ಕಳೆದು ಬರ್ತಾ ಇತ್ತು. ಕಿಟ್ಟು ಪುಟ್ಟುವಿಗೆ ಮನೆ ಇತ್ತು. ಅವುಗಳನ್ನ ಪ್ರೀತಿಯಿಂದ ನೋಡಿಕೊಳ್ಳಲು ಮನೆಯವರಿದ್ರು. ಮುಖ್ಯವಾಗಿ ಕುಟುಂಬವಿತ್ತು. ಮೊಲಗಳು ತುಂಬಾ ಸಲ ನಮ್ಮೊಂದಿಗೆ ನಮ್ಮ ಜೊತೆಯೇ ಇದ್ದು ಬಿಡು ಎಂದು ಒತ್ತಾಯ ಮಾಡುತ್ತಿದ್ದವು. ಆದರೆ ಕಿವಿ ತಾನು ಮತ್ತೊಬ್ಬರಿಗೆ ಹೊರೆಯಾಗಬಾರದು, ಯಾರನ್ನೂ ಅವಲಂಬಿಸಿ ಬದುಕಬಾರದು ಎಂಬ ಉದ್ದೇಶದಿಂದ ಅದು ಒಬ್ಬಂಟಿಯಾಗಿಯೇ ಮರದಲ್ಲಿ ಇರ್ತಿತ್ತು. ಒಂದು ಬೇಸಿಗೆಯ ಸುಡು ಬಿಸಿಲಿನ ದಿನ ಕಿವಿ ಮರದಲ್ಲಿ ಮಲಗಿತ್ತು. ಅದೇ ಸಮಯಕ್ಕೆ ಊರಿಗೆ ಹೊಸತಾಗಿ ವರ್ಗಾವಣೆಗೊಂಡು ಶಾಲೆಯ ಶಿಕ್ಷಕಿಯಾಗಿ ಬಂದ ಕಮಲಾ ಹೆಸರಿನ ಟೀಚರ್ ಬಸ್ಸಿನಿಂದ ಇಳಿದು ನಡೆದು ಬರುತ್ತಿದ್ದಳು. ದೂರದ ಊರಿನಿಂದ ಪ್ರಯಾಣಿಸಿ ಬಂದಿದ್ದರಿಂದ ಸುಸ್ತಾಗಿ ತಲೆ ತಿರುಗಿ ರಸ್ತೆಯಲ್ಲಿ ಬಿದ್ದು ಬಿಟ್ಟಳು. ಮಧ್ಯಾಹ್ನದ ಹೊತ್ತಾಗಿದ್ದರಿಂದ ಸುತ್ತಮುತ್ತ ಯಾರೂ ಇರಲಿಲ್ಲ. ಇದನ್ನ ದೂರದಿಂದ ಗಮನಿಸಿದ ಕಿವಿ ಮರದಿಂದ ನೆಗೆದು ಪಕ್ಕದಲ್ಲಿದ್ದ ಊರ ಕೊಳದಿಂದ ತನ್ನ ಪುಟ್ಟ ಕೈಗಳ ಸಹಾಯದಿಂದ ನೀರು ತಂದು ಶಿಕ್ಷಕಿಯ ಮುಖಕ್ಕೆ ಚೆಲ್ಲಿತು. ಕಿವಿಗೆ ಕಷ್ಟವಾದರೂ ಸಹಾಯ ಮಾಡಬೇಕೆಂಬ ನಿಷ್ಕಲ್ಮಶ ಮನಸ್ಸಿನಿಂದ ಅದು ಮನಸ್ಸಿಟ್ಟು ಎರಡರಿಂದ ಮೂರು ಸಲ ನೀರನ್ನ ತಂದು ಶಿಕ್ಷಕಿಯ ಮುಖಕ್ಕೆ ಹಾಕಿದಾಗ ಅವಳಿಗೆ ಎಚ್ಚರವಾಗುತ್ತದೆ. ಕೆಲ ಹೊತ್ತಿನ ಬಳಿಕ ಎಚ್ಚರಗೊಂಡ ಶಿಕ್ಷಕಿ ಕೃತಜ್ಞತೆಯಿಂದ ಕಿವಿಯ ಕಡೆ ನೋಡಿ ಅದನ್ನ ಸ್ವಲ್ಪ ಮುದ್ದಿಸಿ ನಡೆದು ಮುಂದೆ ಹೋಗುತ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಕಮಲಾ ಟೀಚರ್ ಅದೇ ದಾರಿಯಲ್ಲಿ ನಡೆದು ಹೋಗುವಾಗ ಅಂದು ತನಗೆ ಸಹಾಯ ಮಾಡಿದ ಅಳಿಲಿನ ನೆನಪಾಗಿ ಮರದ ಮೇಲೆ ದಿಟ್ಟಿಸಿ ನೋಡುತ್ತಾಳೆ. ಕಿವಿಗೆ ಅವಳ ಮುಖ ಇನ್ನೂ ನೆನಪಿರುತ್ತದೆ. ಅದು ಅವಳ ಬಳಿ ಬಂದು ಪ್ರೀತಿಯಿಂದ ಹೆಗಲ ಮೇಲೆ ಕೂರುತ್ತದೆ. ಟೀಚರ್ ಕೂಡ ತನ್ನ ಬ್ಯಾಗ್ನಲ್ಲಿದ್ದ ತಿಂಡಿಗಳನ್ನ ಕೊಟ್ಟು ಕಿವಿಯನ್ನ ಸಂತೋಷಪಡಿಸುತ್ತಾಳೆ. ಹೀಗೆ ಪ್ರತಿದಿನ ಕಿವಿಯನ್ನ ಹುಡುಕಿ ಮರದ ಬಳಿಗೆ ಬರುತ್ತಿದ್ದ ಶಿಕ್ಷಕಿಯನ್ನ ಅತಿ ಬೇಗನೆ ಕಿವಿ ಹಚ್ಚಿಕೊಂಡಿತು. ತನ್ನನ್ನ ಪ್ರೀತಿಸುವವರಿದ್ದಾರೆ ಎಂದು ಮನದೊಳಗೆ ಸಂತೋಷಪಟ್ಟಿತು. ಕಿವಿ ಮತ್ತು ಕಮಲಾ ಟೀಚರ್ ಮಧ್ಯೆ ಒಂದು ಸುಂದರವಾದ ಸಂಬಂಧ ಬೆಳೆದಿತ್ತು. ಕೆಲವು ತಿಂಗಳ ನಂತರ ಕಮಲಾ ಟೀಚರ್, ನೀನೊಬ್ಬನೇ ಈ ಮರದಲ್ಲಿ ಇರುವುದು ಬೇಡ, ಬಾ ಮನೆಗೆ ಹೋಗೋಣ, ನನ್ನೊಂದಿಗೆ ನನ್ನ ಜೊತೆ ನೀನು ಇರಬೇಕು, ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಕಿವಿ ಸಂತೋಷದಿಂದ ಸರಿ ಎಂಬಂತೆ ತಲೆ ಅಲ್ಲಾಡಿಸುತ್ತದೆ. ಹೀಗೆ ಕಿವಿ ಮಾಡಿದ ಒಂದು ಚಿಕ್ಕ ಅಳಿಲು ಸೇವೆ ಅದಕ್ಕೆ ಒಂದು ದೊಡ್ಡ ಕುಟುಂಬವನ್ನೇ ಕೊಟ್ಟಿತ್ತು. ನಾವು ಇನ್ನೊಬ್ಬರಿಗೆ ಮಾಡುವ ಸಣ್ಣ ಪುಟ್ಟ ಸಹಾಯ ಮುಂದೆ ನಮ್ಮ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ತರಬಹುದು. ಹಾಗಾಗಿ ನಾವು ಮಾಡುವ ಸಹಾಯ ಸಣ್ಣದಾಗಿರಬಹುದು ಅಥವಾ ದೊಡ್ಡದು, ಅದು ನಿಸ್ವಾರ್ಥದಿಂದ ಕೂಡಿರಲಿ. ಹಾಗಾಗಿ ಬದುಕಿನಲ್ಲಿ ಸಹಾಯ ಮಾಡುವುದಕ್ಕೆ ಹಿಂಜರಿಯದಿರೋಣ.
0: ಇದುವರೆಗೆ ಕವನ ಅವರಿಂದ ಕಥೆಯನ್ನು ಕೇಳಿದ್ದೀರಿ. ಇದೀಗ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನು ಕೇಳೋಣ.

0: ಸಿ ಅಶ್ವಥ್ ಅವರ ಜನಪದ ಗೀತೆಯನ್ನು ಕೇಳಿದ್ದೀರಿ. ಇದೀಗ ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಪವನ್ ಅವರಿಂದ ಮಂಕುತಿಮ್ಮನ ಕಗ್ಗದ ವಾಚನ ಕೇಳೋಣ.
1: ಅನುಭವದ ಪಾಲೋಳು ವಿಚಾರ ಮಂಥನವಾಗಿ ಜನೈಕುಂ ಜ್ಞಾನನವನೀತ ಜ್ಞಾನನವನೀತವಾದ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ಕನ್ನಡ ಸಾಹಿತ್ಯದ ಅಮೂಲ್ಯ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವರು ಜೀವನದ ಗಾಢ ಸತ್ಯಗಳನ್ನು ಸರಳ ರೂಪಕಗಳ ಮೂಲಕ ಮನಮುಟ್ಟುವಂತೆ ವ್ಯಕ್ತಪಡಿಸಿರುತ್ತಾರೆ. ಈ ಕಗ್ಗದಲ್ಲಿಯೂ ಜ್ಞಾನವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ಅತ್ಯಂತ ಸುಂದರವಾದ ಉಪಮೇಯದ ಮೂಲಕ ವಿವರಿಸುತ್ತಾರೆ. ಹಾಲಿನಿಂದ ಬೆಣ್ಣೆಯನ್ನು ಪಡೆಯಬೇಕಾದರೆ ಅದನ್ನು ಮಂಥನ ಮಾಡಲೇಬೇಕು. ಅದೇ ರೀತಿ ಜೀವನದಲ್ಲಿ ಕೇವಲ ಅನುಭವಗಳನ್ನು ಹೊಂದುವುದರಿಂದ ಜ್ಞಾನ ಹುಟ್ಟುವುದಿಲ್ಲ. ಆ ಅನುಭವಗಳನ್ನು ಪುನಃ ಪುನಃ ಚಿಂತಿಸಿ ಅವುಗಳ ಅರ್ಥವನ್ನು ಅರಿತು ಅವುಗಳಿಂದ ಪಾಠವನ್ನು ಕಲಿಯುವ ವಿಚಾರ ಮಂಥನವಾಗಬೇಕು. ವಿಚಾರ ಮಂಥನ ನಡೆದಾಗ ಮಾತ್ರ ಜ್ಞಾನವೆಂಬ ನವನೀತ ಹೊರಹೊಮ್ಮುತ್ತದೆ. ಆದ್ದರಿಂದ ಅನುಭವವು ಜ್ಞಾನದ ಮೂಲವಾದರೆ ವಿಚಾರ ಮಂಥನವು ಅದರ ಜೀವಾಳವಾಗಿದೆ. ಈ ಕಗ್ಗದ ಮತ್ತೊಂದು ಮಹತ್ವದ ಸಂದೇಶವೆಂದರೆ ಕೇವಲ ಪುಸ್ತಕ ಜ್ಞಾನವು ಮನುಷ್ಯನನ್ನು ಸಂಪೂರ್ಣನನ್ನಾಗಿ ಮಾಡುವುದಿಲ್ಲ. ಪುಸ್ತಕಗಳು ದಾರಿಯನ್ನು ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆಯುವುದನ್ನು ಜೀವನವೇ ಕಲಿಸುತ್ತದೆ. ಅನುಭವದ ಸ್ಪರ್ಶವಿಲ್ಲದ ಜ್ಞಾನವು ಗಿಣಿಪಾಠವಾದಂತೆ, ಅದು ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಲು ನೆರವಾಗಬಹುದು, ಆದರೆ ಜೀವನದ ಸವಾಲುಗಳನ್ನು ಎದುರಿಸಲು ಬೇಕಾದ ವಿವೇಕವನ್ನು ನೀಡುವುದಿಲ್ಲ. ಈ ವಿಚಾರವನ್ನು ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಹೋಲಿಸಿದರೆ ಇಂದು ಅನೇಕ ವಿದ್ಯಾರ್ಥಿಗಳ ಕಲಿಕೆ ಪರೀಕ್ಷೆ ಮತ್ತು ಅಂಕಗಳ ಸುತ್ತಲೇ ಸೀಮಿತವಾಗುತ್ತಿದೆ. ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅದನ್ನು ಕಂಠಪಾಠ ಮಾಡಿ ಉತ್ತರ ಬರೆಯುವ ಪ್ರವೃತ್ತಿ ಹೆಚ್ಚಾಗಿದೆ. ಆದರೆ ಪ್ರಾಯೋಗಿಕ ತರಬೇತಿ, ಪ್ರಯೋಗಗಳು, ಕ್ಷೇತ್ರ ಕಾರ್ಯ, ಸಮಾಜದೊಂದಿಗೆ ನೇರ ಸಂಪರ್ಕ, ಇಂತಹ ಅನುಭವಗಳು ದೊರೆತಾಗ ಕಲಿಕೆಯು ಹೊಸ ಆಯಾಮಗಳನ್ನು ಪಡೆಯುತ್ತದೆ. ಆಗ ಪುಸ್ತಕದಲ್ಲಿ ಓದಿದ ತತ್ವಗಳು ಬದುಕಿನ ವಾಸ್ತವದೊಂದಿಗೆ ಒಂದಾಗುತ್ತದೆ. ಇವೆಲ್ಲ ಅನುಭವ ಮತ್ತು ವಿಚಾರ ಮಂಥನದಿಂದಲೇ ಮೂಡುವುದು ಜ್ಞಾನ. ಡಿವಿಜಿಯವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಡಿವಿಜಿ ಅವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಅನುಭವದಿಂದ ರೂಪುಗೊಂಡ ಜ್ಞಾನವೇ ಮನುಷ್ಯನಿಗೆ ಜೀವನದ ಸಂದಿಗ್ಧ ಕ್ಷಣಗಳಲ್ಲಿ ದಾರಿದೀಪವಾಗುತ್ತದೆ. ಅದು ಆಸೆ ಆಕಾಂಕ್ಷೆಗಳನ್ನು ಸಾಧಿಸುವ ಮಾರ್ಗದಲ್ಲಿ ಸತ್ಯ ಮತ್ತು ನೀತಿಯ ಬೆಳಕನ್ನು ಕಾಪಾಡುತ್ತದೆ. ಇಂದಿನ ಮಾಹಿತಿ ಯುಗದಲ್ಲಿ ಜ್ಞಾನವನ್ನು ಸಂಪಾದಿಸುವುದು ಹಿಂದೆಂದಿಗಿಂತಲೂ ಸುಲಭವಾಗಿದೆ. ಆದರೆ ಮಾಹಿತಿಯು ಜ್ಞಾನವಾಗಬೇಕಾದರೆ ಅದು ಅನುಭವದೊಂದಿಗೆ ಬೆರೆತು ವಿಚಾರ ಮಂಥನಕ್ಕೆ ಒಳಗಾಗಬೇಕು. ಆಗ ಮಾತ್ರ ಅದು ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿಯಾಗುತ್ತದೆ. ಆದ್ದರಿಂದ ಡಿವಿಜಿ ಅವರ ಈ ಕಗ್ಗವು ನಮಗೆ ಕೇವಲ ಓದಿದರೆ ಸಾಲದು, ಅದನ್ನು ಅನುಭವಿಸಬೇಕು. ಅನುಭವಿಸಿದರೆ ಸಾಲದು, ಅದರ ವಿಚಾರ ಮಂಥನ ಮಾಡಬೇಕು. ಆಗ ಮಾತ್ರ ಜ್ಞಾನವು ವೃದ್ಧಿಯಾಗುತ್ತದೆ ಎಂಬುದು ಈ ಕಗ್ಗದ ತಾತ್ಪರ್ಯವಾಗಿದೆ.
0: ಇದುವರೆಗೆ ಪವನ್ ಸಿ ಅವರಿಂದ ಮಂಕುತಿಮ್ಮನ ಕಗ್ಗದ ವಾಚನ ಕೇಳಿದ್ದೀರಿ. ಮುಂದಕ್ಕೆ ಒಂದು ಭಾವಗೀತೆಯನ್ನು ಕೇಳೋಣ.

ಇದುವರೆಗೆ ಕನ್ನಡ ಕಾರ್ಯಕ್ರಮದಲ್ಲಿ ಕತೆ ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಚರ್ಮ ರೋಗ ವಿಭಾಗದ ಚರ್ಮರೋಗ ತಜ್ಞೆ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಅವರು. ಕಳೆದ ವಾರದ ಕಾರ್ಯಕ್ರಮದಲ್ಲಿ ಚರ್ಮದ ಆರೈಕೆ, ಬೇರೆ ಬೇರೆ ಚರ್ಮ ಸಂಬಂಧಿ ಕಾಯಿಲೆಗಳ ಕುರಿತಾಗಿಯೂ ಮಾಹಿತಿಯನ್ನ ಒದಗಿಸಿದ್ರು. ಇದರ ಮುಂದುವರಿದ ಭಾಗವಾಗಿ ಇವತ್ತು ಚರ್ಮ ಸಂಬಂಧಿ ಇನ್ನಷ್ಟು ಕಾಯಿಲೆಗಳ ಬಗ್ಗೆ ಡಾಕ್ಟರ್ ಅವರು ನಮಗೆ ಮಾಹಿತಿಯನ್ನ ಒದಗಿಸುತ್ತಾರೆ. ಎಸ್ಡಿಎಂ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭವಿಷ್ಯ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಎಟ್ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ.
0: ಚರ್ಮಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ತುಣ್ಣು ಅಥವಾ ಮಚ್ಚೆ ರೂಪದಲ್ಲಿ ಅಂದ್ರೆ ಬಿಳಿ ಬಿಳಿ ನಮ್ಮ ಚರ್ಮದ ಮೇಲೆ ಕಾಣಿಸಿಕೊಳ್ತದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಥವಾ ಯಾವ ಕಾರಣಕ್ಕಾಗಿ ಅದು ಬರುತ್ತೆ, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುವರಿಗೆ ಮಾಹಿತಿ ಕೊಡಿ ಡಾಕ್ಟ್ರೆ.
1: ಸೊ ತುಣ್ಣು ಅಂತ ಹೇಳಿದ್ರೆ ವಿಟಿಲಿಗೋ ಅಂತ ಯೂಶಲಿ ಕರಿತೀವಿ. ಈಗ ವಿಟಿಲಿಗೋಗೆ ಹಲವಾರು ತರದ್ದು ಟ್ರೀಟ್ಮೆಂಟ್ಸ್ ಇದೆ. ಸೊ ಫಸ್ಟ್ ಏನ್ ಮಾಡ್ತೀವಿ, ಕ್ರೀಮ್ಸ್ ಅನ್ನು ಕೊಟ್ಟು ಟ್ರೈ ಮಾಡ್ತೀವಿ, ಡಿಪೆಂಡಿಂಗ್ ಆನ್ ಎಷ್ಟು ನಿಮ್ದು ಬಾಡಿ ಸರ್ಫೇಸ್ ಏರಿಯಾದಲ್ಲಿ ಅದು ಬಂದಿದೆ ಅಂತ. ಯೂಶಲಿ 10%ಕ್ಕಿಂತ ಕಮ್ಮಿ ಇದ್ರೆ, ಅಂದ್ರೆ ಸ್ವಲ್ಪ ಕಮ್ಮಿ ಇರ್ತದೆ, ಕ್ರೀಮ್ಸ್ ಕೊಟ್ಟು ಕಮ್ಮಿ ಮಾಡಬಹುದು. ಇನ್ ಕೇಸ್ 10%ಕ್ಕಿಂತ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಫೋಟೋಥೆರಪಿ ಅಂತ ಇದೆ, ಅದು ಲೈಟ್ ಕೊಟ್ಟು ಕಮ್ಮಿ ಮಾಡುವಂಥದ್ದು. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಚರ್ಮ ಕೆಲವರಿಗೆ ಕೈಯಲ್ಲಿ ಇಲ್ಲ ಮುಖದಲ್ಲಿ ಇದೆ, ಅದು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಹೋಗ್ತಿಲ್ಲ ಅಂತ ಹೇಳಿದ್ರೆ ಸರ್ಜರೀಸ್ ಕೂಡ ಇದೆ. ಸೊ ತೊಣ್ಣಗೆ ಟ್ರೀಟ್ಮೆಂಟ್ ಇದೆ, ಈಗ ಮೊದಲಿನ ತರ ಅಲ್ಲ, ಈಗ ಸೈನ್ಸ್ ತುಂಬಾ ಡೆವಲಪ್ ಆಗಿರೋದ್ರಿಂದ ಎಲ್ಲಾ ತರದ್ದು ಟ್ರೀಟ್ಮೆಂಟ್ ಕೂಡ ಅವೈಲಬಲ್ ಇರುತ್ತದೆ.
0: ಡಾಕ್ಟ್ರೆ, ಹಾಗೆ ತುಂಬಾ ಮಂದಿಯ ಸಮಸ್ಯೆ ಏನಂತ ಹೇಳಿದ್ರೆ ಕೂದಲಿನದ್ದು, ಕೂದಲು ಉದುರುತ್ತೆ, ಇದಕ್ಕೆ ಯಾವ ರೀತಿಯಾದ ಚಿಕಿತ್ಸೆಗಳೆಲ್ಲ ಇದೆ?
1: ಸಿ, ಬೇಸಿಕ್ಲಿ ಹೇರ್ ಫಾಲ್ ಅಂತ ಹೇಳಿದ್ರೆ ಫಸ್ಟ್ ಒಂದು ಜೆನೆಟಿಕ್ಸ್ ಬಗ್ಗೆ ಮಾತಾಡುವ. ಸೊ ಜೆನೆಟಿಕ್ಸ್ ಅಲ್ಲಿ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳ್ತೀವಿ. ಯೂಶಲಿ ನಾವು ಗಂಡಸರಲ್ಲಿ ಸಾಮಾನ್ಯವಾಗಿ ನೋಡಿರ್ತೇವೆ, ಬೊಕ್ಕ ತಲೆ ಅಂತ ಕರಿತೇವೆ. ವರ್ಟ್ ಅಂದ್ರೆ ಕೂದಲು ಲೈನ್ ಹಿಂದೆ ರೆಸಿಡ್ ಆಗಿರೋ ಚಾನ್ಸಸ್ ಅನ್ನು ನೋಡಿರ್ತೇವೆ. ಸೊ ಯೂಶಲಿ ಇದು ಜೆನೆಟಿಕ್ಸ್ ಇಂದ ಬರುವಂತದ್ದು, ಬೋತ್ ಫಾದರ್ ಮತ್ತೆ ಮದರ್ದು ಜೆನೆಟಿಕ್ಸ್ ರೋಲ್ ಪ್ಲೇ ಮಾಡ್ತದೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ದೇರ್ ಆರ್ ಡಿಫ್ರೆಂಟ್ ಆಪ್ಷನ್ಸ್. ಸೊ ಯೂಶಲಿ ನಾವು ಟಾಪಿಕಲಿ ಕೊಡ್ತೇವೆ ಅಂತ ಹೇಳಿದ್ರೆ ಲೋಷನ್ ಯೂಶಲಿ ಕೊಡ್ತೇವೆ, ಅದು ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ PRP ಅಂತಿದೆ, ಬ್ಲಡ್ ಇಂಜೆಕ್ಟ್ ಮಾಡುವ ಇದಿದೆ, ಮತ್ತೆ ಗ್ರೋತ್ ಫ್ಯಾಕ್ಟರ್ಸ್ ಅಂತಿದೆ, ಅದೆಲ್ಲ ವರ್ಕ್ ಆಗ್ಲಿಲ್ಲ ಅಂದ್ರೆ ಲಾಸ್ಟ್ ರೆಸಾರ್ಟ್ ಆಗಿ ಏರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಕೂಡ ಇದೆ. ಸೊ ಅದಕ್ಕೆ ಸಹ ಟ್ರೀಟ್ಮೆಂಟ್ ಇದೆ. ಇದು ಒನ್ ಸೈಡ್. ನೆಕ್ಸ್ಟ್ ಟಿಲೋಜೆನ್ ಎಫ್ಲ್ಯೂಯಮ್ ಅಂದ್ರೆ ಸಾಧಾರಣವಾಗಿ ನಾವು ನೋಡುವಂತದ್ದು, ಹೆಂಗಸರಲ್ಲಿ ಕೂದಲು ಉದುರುವುದು, ಇಲ್ಲ ಕೆಲವರಿಗೆ ಈಗ ಬೊಕ್ಕ ತಲೆ ಇರುವುದಿಲ್ಲ ಬಟ್ ಕೂದಲು ಉದುರುತ್ತಾ ಇರ್ತದೆ. ಸೊ ಹಲವು ರೀಸನ್ಸ್ ಇಂದ ಯೂಶಲಿ ಕೂದಲು ಉದುರುತ್ತದೆ. ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಾರ್ಮಲ್ ಆಗಿ ಏನಾಗ್ತದೆ, ಈಗ ಏನಾದ್ರೂ ಬಾಡಿ ಮೇಲೆ ಸ್ಟ್ರೆಸ್ ಬಿದ್ದಿರ್ತದೆ, ಸ್ಪೆಷಲಿ ಈಗ ಜ್ವರ ಬಂದಿತ್ತು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರಿ, ಅದಾದ ಒಂದು 3-4 months ಇಲ್ಲ 6 months ಕೂದಲು ಉದುರ್ಲಿಕ್ಕೆ ಶುರು ಆಗ್ತದೆ. ಇದೆಲ್ಲ ಸ್ಟ್ರೆಸ್ ಇಂಡ್ಯೂಸ್ಡ್. ಓಕೆನಾ? ಇದು ತನ್ನಷ್ಟಕ್ಕೆ ಕೆಲವೊಂದ್ಸತಿ ನಿಲ್ತದೆ ಕೂದಲು ಉದುರೋದು, ನಾವು ಟ್ರೀಟ್ಮೆಂಟ್ ಕೊಡದೇ ಕೂಡ ಕೆಲವೊಂದ್ಸತಿ ನಿಲ್ತದೆ, ಕೆಲವೊಂದ್ಸತಿ ಏನಾಗ್ತದೆ ನಿಲ್ಲುವುದಿಲ್ಲ, ಕಂಟಿನ್ಯೂಸ್ ಹೋಗ್ಲಿಕ್ಕೆ ಶುರು ಆಗ್ತದೆ. ಸೊ ಆಗ ನೀವು ನಮ್ಮ ಹತ್ರ ಬಂದು ತೋರಿಸಿದ್ರೆ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ ಟಾಪಿಕಲಿ, ಅಂದ್ರೆ ಲೋಷನ್ಸ್ ಅದು ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಹೇರ್ ಫಾಲ್ ಅನ್ನು ಕಮ್ಮಿ ಮಾಡಬಹುದು. ಇದು ಬಿಟ್ಟು ಕೆಲವೊಂದ್ಸತಿ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಕೆಲವು ಕೊರತೆಗಳಿರ್ತದೆ, ಸ್ಪೆಷಲಿ ಈಗ ಹೆಂಗಸರಲ್ಲಿ ಮಾತಾಡುವಾಗ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿರಬಹುದು, ಇಲ್ಲ ಥೈರಾಯ್ಡ್ ತೊಂದರೆ ಇರಬಹುದು, ಕೆಲವೊಂದ್ಸತಿ ವೈಟಮಿನ್ ಡಿಫಿಷಿಯನ್ಸಿ, ವೈಟಮಿನ್ ಡಿ, ವೈಟಮಿನ್ B12 ಡಿಫಿಷಿಯನ್ಸಿ, ಇದೆಲ್ಲ ಡಿಫಿಷಿಯನ್ಸಿ ಇರುವಾಗ ಕೂದಲು ಉದುರ್ಲಿಕ್ಕೆ ಶುರು ಆಗ್ತದೆ. ಸೊ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬಂದು ಕನ್ಸಲ್ಟ್ ಮಾಡಿದ್ಮೇಲೆ ನಾವು ಕೊಡುವಂತ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಬಂದು ತೋರಿಸಾಗ ಯಾವ ಕೊರತೆ ಇದೆ ಅಂತ ನೋಡಿದ ತಕ್ಷಣ ನಾವು ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಬಹುದು. ವಿದೌಟ್ ಇದು ಇನ್ವೆಸ್ಟಿಗೇಷನ್ಸ್ ಅದೆಲ್ಲ ಸುಮ್ಮನೆ ಟ್ರೀಟ್ಮೆಂಟ್ ಮೇಲಿಂದ ಮೇಲೆ ತಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ, ಯಾಕಂದ್ರೆ ಕೊರತೆ ಒಳಗಿಂದ ಉಂಟು, ನೀವು ಮೇಲಿಂದ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಬಂದು ತೋರಿಸೋದು ಬೆಟರ್. ಮತ್ತೆ ಕೆಲವರಿಗೆ ದಿನಕ್ಕೆ ಇಷ್ಟು ಕೂದಲು ಉದುರೆ ಉದುರುತ್ತದೆ, ಓಕೆನಾ? ಸೊ ಅಕಾರ್ಡಿಂಗ್ ಟು ಆರ್ ನಮ್ದು ಟೆಕ್ಸ್ಟ್ ಬುಕ್ಸ್, ಅಕಾರ್ಡಿಂಗ್ ಟು ದ ಸೈಂಟಿಫಿಕ್ ಡೇಟಾ, ದಿನಕ್ಕೆ ಒಂದು 100 ಕೂದಲು ಉದುರೋದು ನಾರ್ಮಲ್. ಓಕೆನಾ? ಈಗ ನಿಮ್ಗೆ ದಿನಕ್ಕೆ ಒಂದ್ ಸ್ವಲ್ಪ ಅಂದ್ರೆ ಎಲ್ಲರಿಗೂ 100 ಕೂದಲು ಉದುರಬೇಕು ಅಂತ ಏನಿಲ್ಲ, ಕೆಲವರಿಗೆ ಒಂದು 10-20 ಕೂದಲು ಉದುರುತ್ತದೆ, ಅಂದ್ರೆ ನಿಮ್ಗೆ ಗೊತ್ತಿರ್ತದೆ ಸ್ವಲ್ಪ ಹೋಗ್ತಿದೆ ಅಂತ. ಅದಕ್ಕಿಂತ ದುಪ್ಪಟ್ಟು ಜಾಸ್ತಿ ಆಗ್ತುಂತು ಅಂತ ಹೇಳಿದ್ರೆ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು. ಓಕೆನಾ? ಎಲ್ಲ ಆಗಿ ಒಂದು 6-7 ಕೂದಲು ಹೋಗಿ ಮತ್ತೆ ಬರುದಲ್ಲ, ಸ್ಟಾರ್ಟ್ ಆಗುವಾಗ್ಲೇ ಬಂದು ತೋರಿಸೋದು ಬೆಟರ್.
0: ಡಾಕ್ಟರ್, ಈಗ ಮುಖದ ಮೇಲೆ ಸ್ವಲ್ಪ ಕಪ್ಪು ಕಪ್ಪಗೆ ಬೀಳ್ತದೆ,
1: ಅದು ಆಕ್ರೋಕಾರ್ಡನ್ ಅಂತ ಕರಿತೇವೆ, ಜನಸಾಮಾನ್ಯವಾಗಿ ಸ್ಕಿನ್ ಟ್ಯಾಗ್ ಅಂತ ಕರೀತಾರೆ. ಸೊ ಯೂಶಲಿ ಕೆಲವರು ಕುತ್ತಿಗೆಯಲ್ಲಿ ಕಪ್ಪು ಕಲರ್ ಇದ್ದು ಮತ್ತೆ ಮುಖದಲ್ಲಿ ಕಪ್ಪು ಕಲರ್ ಅದು ಸಣ್ಣ ಸಣ್ಣ ಗುಳ್ಳೆಗಳನ್ನು ನೀವು ಸಾಮಾನ್ಯವಾಗಿ ನೋಡಿರ್ತೀರಿ. ನಾವು ಯೂಶಲಿ ಅದನ್ನು ಡಿಪಿಯನ್ಸ್ ಅಂತ ಕರಿತೇವೆ. ಸ್ವಲ್ಪ ದೊಡ್ಡದಾಗಿದ್ರೆ ನಾವು ಅದನ್ನು ಆಕ್ರೋಕಾರ್ಡನ್ಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಎಲ್ಲರನ್ನ ಸ್ಕಿನ್ ಟ್ಯಾಕ್ಸ್ ಅಂತ ಕರಿತೇವೆ. ಸೊ ಯೂಶಲಿ ಅದು ಆಸ್ ಯು ಏಜ್ ಕೆಲವರಿಗೆ ಬರ್ತದೆ. ಯೂಶಲಿ ಕೆಲವೊಂದ್ಸತಿ ಏನಾಗ್ತದೆ, ಶುಗರ್ ಪೇಷಂಟ್ಸ್ಗಳು ಓಕೆನಾ, ಅಂಥವ್ರಿಗೆ ಸಹ ಕುತ್ತಿಗೆಯಲ್ಲಿ ನಾವು ಅದನ್ನು ನೋಡ್ತೇವೆ. ಈ ಕೆಲವೊಂದ್ಸತಿ ಓವರ್ ವೆಯ್ಟ್ ಇರ್ತಾರೆ, ಒಬೀಸ್ ಇರುವಂಥವ್ರಿಗೆ ಸಹ ಕೂಡ ಅದು ಸ್ಕಿನ್ ಟ್ಯಾಕ್ಸ್ ಬರ್ತದೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಡಿಪೆಂಡಿಂಗ್, ಈಗ ನಿಮ್ಮ ಓವರ್ ವೆಯ್ಟ್ ಆಗಿದ್ರೆ ವೆಯ್ಟ್ ರೆಡ್ಯೂಸ್ ಆಗಲೇಬೇಕು. ಯಾಕಂತ ಹೇಳಿದ್ರೆ ಓವರ್ ವೆಯ್ಟ್ ಆಗೋದ್ರಿಂದ ಓವರ್ ವೆಯ್ಟ್ ಪೀಪಲಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗ್ತದೆ, ಅದರಿಂದಾಗಿ ಆ ಸ್ಕಿನ್ ಟ್ಯಾಕ್ಸ್ ಯೂಶಲಿ ಬರ್ತದೆ. ಅದು ಯೂಶಲಿ ಏನು ಮಾಡ್ತಾರೆ, ಕೆಲವರು ಕೂದಲು ಕಟ್ಟುವುದೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದಾಯ್ತು. ಯಾಕಂತ ಹೇಳಿದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ, ತುಂಬ ಪೇಯ್ನ್ ಇರ್ತದೆ ಓಕೆನಾ, ಆ ಪೇಯ್ನಿಂದಾಗಿ ಮತ್ತೆ ಬೇರೆ ಎಲ್ಲ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರ್ತದೆ. ಅದೆಲ್ಲ ಸಿಂಪಲ್ ಆಗಿ ಒಪಿಡಿಗೆ ಬಂದರೆ ನಾವು ಅದನ್ನು ರಿಮೂವ್ ಮಾಡಿ ಕಳಿಸ್ತೇವೆ ಓಕೆನಾ. ಇಟ್ ಹಾರ್ಡ್ಲಿ ಒಂದು ದೊಡ್ಡಿದ್ರೆ ಜಸ್ಟ್ ಇಂಜೆಕ್ಷನ್ ಕೊಟ್ಟು ಅಲ್ಲಿಗೆ ಲೋಕಲ್ ಮಾಡಿ ರಿಮೂವ್ ಮಾಡ್ತೇವೆ. ತುಂಬಾ ಇದ್ರೆ ಕ್ರೀಮ್ ಹಚ್ಚಿ ಕೂರಿಸಿ ಮಾಡ್ತೇವೆ ಓಕೆನಾ. ಸೊ ಅದನ್ನ ಬಿಟ್ಟು ನೀವು ಕೂದಲು ಕಟ್ಟುದೆಲ್ಲ
0: ನೀವು
1: ಅದು ಬಂದ ಯಾವ್ದಾದ್ರು ಉಂಟು ಅದನ್ನ ತೆಗೆದ್ರೆ ಅದು ಕಂಪ್ಲೀಟ್ ಆಗಿ ಹೋಗ್ತದೆ. ಮತ್ತೆ ಕೆಲವು ರೆಜಿಮೆನ್ ಇರ್ತದೆ, ನಾವು ಹೇಳ್ತೇವೆ ಏನ್ ಮಾಡ್ಬೇಕು, ಪೋಸ್ಟ್ ಪ್ರೊಸೀಜರ್ ಅದೆಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಫಾಲೋ ಮಾಡ್ಬೇಕಾಗ್ತದೆ. ಇನ್ನು ಕೆಲವು ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಬೀಳ್ತದೆ, ಅದನ್ನ ಡಿಪಿಯನ್ಸ್ ಅಂತ ಕರಿತೇವೆ. ಅದು ಯೂಶಲಿ ಏನಾಗ್ತದೆ, ಕೆಲವೊಂದ್ಸತಿ ಜೆನೆಟಿಕ್ಸ್ ಇಂದ ಬರ್ತದೆ, ಕೆಲವೊಂದ್ಸತಿ ಇದು ಸನ್ ಎಕ್ಸ್ಪೋಜರ್ ಜಾಸ್ತಿ ಆಗೋದ್ರಿಂದ, ಬಿಸಿಲಿಗೆ ಜಾಸ್ತಿ ಹೋಗೋದ್ರಿಂದ ಅದು ಮುಖದಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪ್ರಿಫರೇಬಲ್ ಏನ್ ಮಾಡಬೇಕು, ನಿಮ್ಗೆ ಬರಬಾರ್ದು ಫ್ಯೂಚರ್ ಅಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಮುಖಕ್ಕೆ ಸಹ ಅಂಡ್ ನೆಕ್ಕಿಗೆ ಸಹ ಯೂಸ್ ಮಾಡಬೇಕು ಸನ್ಸ್ಕ್ರೀನ್ ಅನ್ನು.
0: ಡಾಕ್ಟ್ರೆ, ಹಾಗೆ ನಾವು ಮಾತಾಡ್ತಾ ಸಾಕಷ್ಟು ಮಾಹಿತಿಯನ್ನ ಚರ್ಮದ ಬಗ್ಗೆ ನೀಡಿದ್ರಿ. ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚರ್ಮ ರೋಗ ವಿಭಾಗ ಇದೆ. ಪೇಷಂಟ್ಗಳು ಬಂದ್ರೆ ಅಥವಾ ವಿಸಿಟರ್ಸ್ ಬಂದ್ರೆ ಅಂತವರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು ದೊರೆಯುತ್ತದೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಸೊ ಕಂಪ್ಲೀಟ್ ಏರ್, ನೇಲ್ಸ್ ಮತ್ತು ಸ್ಕಿನ್ನಿದ್ದು ಏನೇ ತೊಂದರೆ ಇದ್ದರೂ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಮತ್ತು ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟನ್ನು ಕಂಪ್ಲೀಟಾಗಿ ಕೊಡ್ತೇವೆ. ಅದಲ್ಲದೆ ಕ್ಲಿನಿಕಲಿ ಮತ್ತು ಕೆಲವು ಪ್ರೊಸೀಜರ್ಸ್ ಕೂಡ ಮಾಡ್ತೇವೆ ಓಕೆನಾ. ಈ ಸ್ಕಿನ್ ಟ್ಯಾಗ್ ರಿಮೂವಲ್, ಡಿ ಪಿ ಎನ್ ರಿಮೂವಲ್ ಮತ್ತು ವೆರೂಕ ಅಂತ ಹೇಳ್ತೇವೆ, ಅದು ವೈರಲ್ ಇನ್ಫೆಕ್ಷನ್ ಅಂತ ಬರೋದು, ಅದರ ರಿಮೂವಲ್ ಅದೆಲ್ಲ ಮಾಡ್ತೇವೆ. ಅದಲ್ಲದೆ ಕೆಮಿಕಲ್ ಪೀಲ್ಸ್ ಕೂಡ ಅವೈಲೇಬಲ್ ಇದೆ. ಕೆಮಿಕಲ್ ಪೀಲ್ಸ್ ಅಂತ ಹೇಳಿದ್ರೆ ಈ ಮೊಡವೆಗೆ ಈ ಬಂಗಿಗೆ ಬೇಕಾಗುವಂಥ ಕೆಮಿಕಲ್ ಪೀಲ್ಸ್ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇದೆ. ಸೊ ಸ್ಕಿನ್ ನಮ್ಮ ದೇಹದ ಅತಿ ದೊಡ್ಡ ಅಂಗವಾಗಿದೆ, ಮತ್ತು ಅದು ವಿಸಿಬಲಿ ಎಲ್ಲರೂ ನೋಡುವಂತಹ ಅಂಗ. ನೀವು ಹೊರಗಡೆ ಹೋದ ತಕ್ಷಣ ನಿಮ್ಮ ಮುಖನೇ ನೋಡ್ತಾರೆ ಎಲ್ಲರೂ. ಸೊ ಎಲ್ಲರೂ ಅಟ್ಮೋಸ್ಟ್ ಕೇರ್ ತಗೊಳ್ಳೇಬೇಕು. ಎಲ್ಲ ಹಾಳಾದ್ಮೇಲೆ ಬಂದು ಡಾಕ್ಟರ್ಗೆ ತೋರಿಸ್ಲಿಕ್ಕಿಂತ ಮುಂಚೆ, ಅಂದರೆ ಇಲ್ಲಿ ಉಜಿರೆಯಲ್ಲೇ ಒಂದು ಡರ್ಮಟಾಲಜಿಸ್ಟ್ ಅವೈಲಬಲ್ ಇರುವ ಕಾರಣ, ನಿಮ್ಗೆ ಈಸಿಲಿ ಇಷ್ಟು ಆಕ್ಸೆಸಬಲ್ ಇರುವ ಕಾರಣ, ಏನಾದರೂ ಸ್ವಲ್ಪ ಸಣ್ಣ ತೊಂದರೆ ಇದ್ರು, ಇವನ್ ದೋ ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್, ಫಾರ್ ಬಂದು ತೋರಿಸೋದು ಬೆಟರ್. ಮತ್ತೆ ಎಲ್ಲೆಲ್ಲೋ ಹೋಗಿ ಬೇರೆ ಡರ್ಮಟಾಲಜಿಸ್ಟ್ ಅಲ್ಲದೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಫಂಗಲ್ ಇನ್ಫೆಕ್ಷನ್ ಈ ರೀಜನಲ್ಲಿ ಅಂದ್ರೆ ನಮ್ಮ ರೀಜನಲ್ಲಿ ತುಂಬಾ ಕಾಮನ್. ಸೊ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆ ಹೋಗಿ ಬರ್ತಿದ್ದಾರೆ ಪೇಷಂಟ್ಸ್. ಅದು ನಿಮ್ ಪರ್ಸನಲ್ ಒಪಿನಿಯನ್, ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಬೇರೆ ಬೇರೆ ಕ್ರೀಮ್ ಹಚ್ಚಿ ಬರೋದ್ರಿಂದ ಸ್ಕಿನ್ ಎಲ್ಲ ಹಾಳಾಗಿರ್ತದೆ ನನ್ನ ಹತ್ರ ಬಂದು ತೋರಿಸೋ ಪೇಷಂಟ್ಸ್ಗೆ. ಹಾಳಾಗೋದ್ರಿಂದ ಏನಾಗ್ತದೆ, ಟ್ರೀಟ್ಮೆಂಟ್ ಈಗ 1.5 months ಇರ್ತದೆ ಫಂಗಸ್ ಇದು. ಈಗ ಬೇರೆ ಕಡೆ ತೋರಿಸಿ ಬಂದಿದ್ದೀರಾ, ಸ್ಕಿನ್ ಎಲ್ಲ ಹಾಳಾಗಿದೆ ಅಂದರೆ 1.5 months ಹೋಗುವಂಥ ಡಿಸೀಸಸ್ ಈಗ 2-3 months ಎಲ್ಲ ತಗೊಳ್ತಿದೆ. 2-3 months ಎಲ್ಲ, ಕೆಲವರಿಗೆ 6 months ಕೂಡ ತಗೊಳ್ತಿದೆ. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಕ್ರೀಮ್ ಹಚ್ಚೋದ್ರಿಂದ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ. ಸೊ ನೀವು ಎಷ್ಟು ಟ್ರೀಟ್ಮೆಂಟ್ ಮಾಡಿದರೂ ಹೋಗೋದಿಲ್ಲ. ಸೊ ಬೆಟರ್ ನಿಮಗೆ ಇಲ್ಲಿ ಡರ್ಮಟಾಲಜಿಸ್ ಅವೈಲಬಲ್ ಇರೋದ್ರಿಂದ ಅಟ್ಮೋಸ್ಟ್ ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಅಂತ ಹೇಳಿದ್ರೆ ದುಡ್ಡು ಕೂಡ ವೆಚ್ಚ, ಆ ಕಡೆಯಿಂದ ಟೈಮ್ ಕೂಡ ವೆಚ್ಚ. ಸೊ ಇಷ್ಟು ಈಸಿಲಿ ಆಕ್ಸೆಸಬಲ್ ಇರುವಾಗ ಇಷ್ಟು ಸಣ್ಣ ಊರಲ್ಲಿ, ಸೊ ಬಂದು ಯುಟಿಲೈಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ.
0: ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ವಿ ಅಂದ್ರೆ, ವಿಶೇಷವಾಗಿ ಮಹಿಳೆಯರಲ್ಲಿ, ಅದರಲ್ಲೂ ಕೂಡ ಯುವತಿಯರಲ್ಲಿ, ಮುಖದ ಮೇಲೆ ಕೂದಲುಗಳೆಲ್ಲ ಬೆಳೆಯುವಂಥದ್ದು, ಈಗ ತುಂಬಾ ಅವರಿಗೆ ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ಪಬ್ಲಿಕ್ ಅಲ್ಲಿ ಓಡಾಡೋದಕ್ಕೆ ಅವ್ರು ಪರ್ಸನಲಿ ಕೊರಗ್ತಾ ಇರ್ತಾರೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆಯಾ ಅಥವಾ ಅದನ್ನು ಯಾವ ರೀತಿ ನಾವು ತೆಗಿಬಹುದು ಅಥವಾ ಏನದಕ್ಕೆ ಮಾಡಬಹುದು ಅಂತ. ಈಗ ಉಜಿರೆಯಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೇ ನೀವು ಇರ್ತೀರಾ ಡಾಕ್ಟ್ರೆ, ಈಗ ತುಂಬಾ ಮಂದಿ ಕೊರಗ್ತಾ ಇರ್ಬೋದು ಅಥವಾ ಅಂಥವ್ರು ತುಂಬಾ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ಇರ್ಬೋದು, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಿ ಮತ್ತೆ ಅಂತವರಿಗೆ ಟ್ರೀಟ್ಮೆಂಟ್ ಕೊಡುವಾಗ ನೀವು ಏನು ಅವರಿಗೆ ಸಲಹೆ ಕೊಡ್ತೀರಿ?
1: ಕೂದಲು ಮುಖದಲ್ಲಿ ಜಾಸ್ತಿ ಬೆಳೀತಿದೆ ಅಂತ ಹೇಳಿದ್ರೆ ನಾನಾ ಕಾರಣದಿಂದ ಬೆಳೀತಿರ್ಬಹುದು. ಕೆಲವೊಂದ್ಸತಿ ಏನಾಗ್ತದೆ ಜೆನೆಟಿಕ್ಸ್ ಅಲ್ಲೇ ಇರಬಹುದು, ಅದೆಲ್ಲ ತೊಂದರೆ ಏನಿಲ್ಲ. ಇನ್ನು ಕೆಲವೊಂದ್ಸತಿ ಏನಾಗ್ತದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇರಬಹುದು. ಸೊ ಅಂತ ಪೇಷಂಟ್ಸ್ ನ ಫಸ್ಟ್ ನಾವು ಹಾರ್ಮೋನಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಏನಾದರೂ ತೊಂದರೆ ಉಂಟಾ, ಅಂಡರ್ಲೈಯಿಂಗ್ ಏನಾದರೂ ತೊಂದರೆ ಉಂಟಾ, PCOD ಉಂಟಾ, ಅದೆಲ್ಲ ನೋಡಿ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಸಿ ಕೂದಲು ಮುಖದಲ್ಲಿ ಬೆಳೆಯೋದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ, ಓಕೆನಾ? ಲೇಸರ್ಸ್ ಎಲ್ಲ ಅವೈಲೇಬಲ್ ಉಂಟು. ಸೊ ಅಂಥವರು ನಾನು ಅಥವಾ ಕರೆಕ್ಟಾಗಿ ಬಂದು ತೋರಿಸಿದ್ರೆ ಇವ್ಯಾಲ್ಯೂಯೇಟ್ ಮಾಡಿ ನಾವು ನೆಕ್ಸ್ಟ್ ಏನ್ ಮಾಡಬಹುದು ಅಂತ ನಾವು ಪೇಷಂಟ್ಸ್ಗೆ ಹೇಳಬಹುದು.
0: ಮತ್ತೆ ವಿಶೇಷವಾಗಿ ಅದು ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಅವರ ಗುಪ್ತಾಂಗಗಳೆಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾಗ ಡಾಕ್ಟರ್ ಕನ್ಸಲ್ಟ್ ಮಾಡೋದಿಲ್ಲ. ಈಗ ನಾವು ಸಾಮಾನ್ಯವಾಗಿ ಗಮನಿಸುವಂತ ವಿಷಯ ಚರ್ಮ ಸಂಬಂಧಿ ಮತ್ತೆ ಆರೋಗ್ಯ ಸಮಸ್ಯೆ ಜಾಸ್ತಿ ಕಾಡುವಂತ ಅವಕಾಶ ಇರ್ತದೆ. ಅಂತವರಿಗೆ ನೀವು ಏನ್ ಹೇಳ್ತೀರಿ ಡಾಕ್ಟರ್?
1: ಸಿ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ತೊಡೆ ಸಂದಿಯಲ್ಲಿ ಏನಾದ್ರೂ ಫಂಗಸ್ ಆಗಿದ್ರೆ ಇದೆಲ್ಲ ಬಂದು ತೋರಿಸೋದು ಬೆಟರ್. ಯಾಕಂತ ಹೇಳಿದ್ರೆ ಏನಾಗ್ತದೆ, ಈಗ ಕೆಲವೊಂದ್ಸತಿ ಬರೀ ತೊಡೆ ಸಂದಿಗೆ ಮಾತ್ರ ಸೀಮಿತವಾಗಿರ್ತದೆ. ನೀವು ಅದನ್ನು ಡಾಕ್ಟರ್ಸ್ಗೆ ಬಂದು ತೋರಿಸೋದನ್ನು ಅವಾಯ್ಡ್ ಮಾಡಿದ್ರೆ ಏನಾಗ್ತದೆ, ಒಂದು ಕಡೆ ಇದ್ದದ್ದು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗ್ತದೆ. ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಕೂಡ ಫಂಗಸ್ ಬರುವ ಚಾನ್ಸಸ್ ಇರ್ತದೆ. ಸೊ ಅದನ್ನು ಬುಡದಿಂದಲೇ ಕಮ್ಮಿ ಮಾಡೋದು ಬೆಟರ್. ಫುಲ್ ಸ್ಪ್ರೆಡ್ ಆಗಿ ಮತ್ತೆ ಬಂದು 2-3 months ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಸ್ವಲ್ಪ ಇರುವಾಗಲೇ 1 month ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಕೆಲವೊಂದ್ಸತಿ ಏನಾಗ್ತದೆ, ಅದಲ್ಲದೆ ಗುಪ್ತ ರೋಗ ಕೂಡ ಇರ್ತದೆ. ಸೊ ಅದು ನಿಮ್ಗೆ ಒಬ್ಬರಿಗೆ ಸೀಮಿತ ಅಲ್ಲ. ಸಿ ನೀವು ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲದಕ್ಕೂ, ಆಲ್ಮೋಸ್ಟ್ ಎಲ್ಲದಕ್ಕೂ ಈಗ ಟ್ರೀಟ್ಮೆಂಟ್ ಇದೆ, ಓಕೆನಾ? ಸೊ ನಿಮ್ಮಿಂದಾಗಿ ಬೇರೆಯವರಿಗೆ ತೊಂದರೆ ಆಗಬಾರ್ದು, ನಿಮ್ಮ ಪಾರ್ಟ್ನರ್ಗೆ ಪಾಪ ಅವ್ರ ತಪ್ಪಿಲ್ಲದೆ ಫಾಲ್ಟ್ ಇಲ್ಲದೆ ಅವರಿಗೆ ಬರಬಾರ್ದು. ಸೊ ಬಂದು ತೋರಿಸೋದು ಬೆಟರ್. ಏನೋ ಗುಪ್ತ ರೋಗ ಇದ್ರೂ ಕೂಡ ಎಸ್ಪೆಷಲಿ ಈಗ HIV ಇದ್ರೆ ಇಲ್ಲ ಅಂತ ಹೇಳಿದ್ರೆ ದೇರ್ ಆರ್ ಡಿಫ್ರೆಂಟ್ ಆಯ್ತಾ, ಹರ್ಪಿಸ್ ಜೆನೈಟಾಲಿಸ್ ಅಂತ ಹೇಳ್ತೇವೆ. ಈಗ ಮೂತ್ರ ಹೋಗೋ ಜಾಗದಲ್ಲಿ ನೀರು ಗುಳ್ಳೆಗಳು ಬರ್ತದೆ ಕೆಲವರಿಗೆ, ಅದು ಓಡಿದ್ರೆ ತುಂಬಾ ನೋವಾಗುವ ಇದೆಲ್ಲ ಇರ್ತದೆ. ಸೊ ಅಂತದೆಲ್ಲ ಇದ್ರೆ ಬಂದು ಚರ್ಮ ರೋಗ ತಜ್ಞರನ್ನು ಭೇಟಿಯಾಗೋದು ಉಪಯುಕ್ತ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಯಾಕಂತ ಹೇಳಿದ್ರೆ ನೀವು ಅದನ್ನು ಅವಾಯ್ಡ್ ಮಾಡಿದ್ರೆ ಏನಾಗ್ತದೆ, ಟ್ರೀಟ್ಮೆಂಟ್ಗೆ ಸೆಕೆಂಡರಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಒಂದಿದ್ದು ಡಬಲ್. ಸೊ ಒಂದು ಟ್ರೀಟ್ಮೆಂಟ್ ಡಬಲ್ ಟ್ರೀಟ್ಮೆಂಟ್ ಆಗ್ತದೆ. ಸೊ ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಕೂಡ ಅದು ಸ್ಪ್ರೆಡ್ ಆಗ್ತದೆ. ಸೊ ನಮ್ಮ ಹತ್ರ ಬಂದು ತೋರಿಸಿದ್ರೆ ನಾವು ಹೇಳ್ತೇವೆ, ನಿಮ್ಮ ಪಾರ್ಟ್ನರ್ಗೆ ಬರೋದಕ್ಕಿಂತ ಮುಂಚೆ ಹೇಗೆ ಅದನ್ನು ಅವಾಯ್ಡ್ ಮಾಡಬಹುದು, ಏನೆಲ್ಲ ಮೆಷರ್ಸ್ ತಗೊಳ್ಬೇಕು, ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗ್ತದೆ. ಸೊ ಏನೇ ತೊಂದರೆ ಇದ್ರೂ ಡಾಕ್ಟರ್ಸ್ ಅನ್ನು ಬಂದು ಕನ್ಸಲ್ಟ್ ಮಾಡೋದು ಬೆಟರ್ ಬೆಸ್ಟ್.
0: ಅಂದ್ರೆ ಈಗ ಡಾಕ್ಟರ್ ನೀವು ಹೇಳಿದಾಗ ಈ ಚರ್ಮದ ಸಮಸ್ಯೆಗಳು ಯಾವುದೇ ಬಂದರೂ ಕೂಡ ಅದಕ್ಕೆ ಒಂದು ನಾಚಿಕೆ ಸ್ವಭಾವವನ್ನು ಬಿಟ್ಟು ಅವರು ಡಾಕ್ಟರ್ ಅನ್ನು ನೇರವಾಗಿ ಸಂಪರ್ಕ ಮಾಡಿದ್ರೆ ಅದಕ್ಕೆ ಎಲ್ಲದಕ್ಕೂ ಚಿಕಿತ್ಸೆ ಅನ್ನುವಂಥದ್ದು ಇದ್ದೇ ಇದೆ ಅನ್ನುವಂಥದ್ದನ್ನ ತಾವು ಹೇಳ್ತಾ ಇದ್ದೀರಿ. ಡಾಕ್ಟರ್, ಇಷ್ಟು ಹೊತ್ತು ತಾವು ಚರ್ಮ ಸಂಬಂಧಿ ಅನೇಕ ವಿಚಾರಗಳನ್ನ ನಮ್ಮ ಕೆಳಗರಿಗೆ ತಿಳಿಸಿದ್ರಿ. ವಿಶೇಷವಾಗಿ ಚರ್ಮವನ್ನು ಹೇಗೆ ಕೇರ್ ಮಾಡಬೇಕು, ಅದನ್ನ ಹೇಗೆ ಸಂರಕ್ಷಣೆ ಮಾಡಬೇಕು, ಏನೆಲ್ಲ ಫುಡ್ಗಳನ್ನ ತಿನ್ಬೇಕು, ಮತ್ತೆ ಯಾವ್ಯಾವ ರೀತಿಯಾದಂತಹ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ, ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಇಷ್ಟು ಹೊತ್ತು ನಮ್ಮ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾಹಿತಿಯನ್ನ ಕೊಟ್ಟದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟ್ರೆ.
1: ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹದಿನೇಳು ವರ್ಷ ದುಮ್ಮ ಪಂಡಿತ ಬೇರೆ ಹಿಡಿದು ಮಿತ್ರದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಜತ್ತು ನಾಳ ಪಣಿತೆ ಅಂತ ದೇಶ ಮಂತ್ ಮಾತಾಡಲ ಬರಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ
1: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
2: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
3: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM. ಇದೀಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ 28ನೇ ವರ್ಷದ ಭಜನಾ ಕಮ್ಮಟದ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳನ್ನು ಕೇಳೋಣ.
4: ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಇದೀಗ ಆಶೀರ್ವಚನದ ನುಡಿಗಳನ್ನ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ.
5: ದ್ಯುಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮನ ಅನ್ಯಾಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಣ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಯುಗಧರ್ಮಗಳಿಗೆ ಮಹತ್ವ ಇದೆ. ಕೃತತ್ರೇತ ದ್ವಾಪರ ಕಲಿಯುಗಗಳಲ್ಲಿ ಒಬ್ಬ ಮನುಷ್ಯನ ಸಾಧನೆಗೆ ಅಥವಾ ದೇವತೆಗಳಿಗೆ ಸಾಧನೆಗೆ ಬೇರೆ ಬೇರೆ ರೀತಿಯ ಅವಕಾಶಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದೆ. ಹಿಂದಿನ ಯುಗಗಳಲ್ಲಿ ಅನಂತ ಸಾಧನೆಗೆ ಅಲ್ಪ ಮಾತ್ರ ಫಲ ಸಿಗ್ತಾ ಇತ್ತು. ಸಾವಿರಾರು ವರ್ಷ ಅನ್ನ ನೀರು ಬಿಟ್ಟು ದೇಹದಲ್ಲಿ ಎಲುಬು ಮಾತ್ರ ಇರುವ ತನಕವೂ ಕೂಡ ತಪಸ್ಸು ಮಾಡಿ ಭಗವಂತನನ್ನು ಮೆಚ್ಚಿಸಿದವರಿಗೆ ಕೊನೆಯ ಗಳಿಗೆಯಲ್ಲಿ ಭಗವಂತ ಸಾಕ್ಷಾತ್ಕಾರ ಹೊಂದಿ ನಿನಗೇನು ಬೇರಬೇಕು ಅಂತ ಕೇಳಿದಾಗ ಭಗವಂತ ಒಂದೆರಡು ಕ್ಷಣ ಮಾತ್ರ ಕಣ್ಣ ಮುಂದೆ ನಿಂತು ಏನು ಬೇಕೋ ಅದನ್ನು ಕೇಳಿದಾಗ ತಥಾಸ್ತು ಅಂದ್ಬಿಟ್ಟು ಕಣ್ಮರೆ ಆಗ್ತಾ ಇದ್ದ. ಕುಂಭಕರ್ಣ ಬಹಳ ದೀರ್ಘಕಾಲ ತಪಸ್ಸು ಮಾಡಿದ. ಏನು ಉದ್ದೇಶ ಅಂತ ಹೇಳಿದ್ರೆ ನನಗಿಂತ ಹೆಚ್ಚಿನ ದೇವರು ಇರಬಾರ್ದು, ಪರಮಾಧಿಕಾರ ನನ್ನದೇ ಆಗಿರಬೇಕು ಎಂಬ ಕಾರಣಕ್ಕೋಸ್ಕರ ನಿರ್ದೇವತ್ವಂ ದೇಹಿ ಅಂತ ಕೇಳಬೇಕಾದವನು ಅಪ್ಪಿತಪ್ಪಿ ಬಾಯಿ ತಪ್ಪಿಬಿಟ್ಟು ನಿದ್ರಾವತ್ವಂ ದೇಹಿ ಅಂತ ಕೇಳಿದ. ಮತ್ತೆ ಅಮೆಂಡ್ಮೆಂಟ್ಗೆ ಅವಕಾಶವೇ ಇರಲಿಲ್ಲ, ತಥಾಸ್ತು ಅಂದ್ಬಿಟ್ಟು ಭಗವಂತ ಕಣ್ಮರೆ ಆದ. ಹಾಗಾಗಿ ಪಂಚಾಗ್ನಿ ಮಧ್ಯದಲ್ಲಿ 4 ಹೋಮಕುಂಡಗಳನ್ನು ಸ್ಥಾಪನೆ ಮಾಡಿ ಮೇಲ್ಗಡೆ ಸೂರ್ಯನ ಬಿಸಿಲನ್ನು ತಿಂದು ಪಂಚಾಗ್ನಿ ಮಧ್ಯದಲ್ಲಿ ಅತಿ ದೀರ್ಘಕಾಲ ತಪಸ್ಸು ಮಾಡಿ ಕೇವಲ ಒಂದು ಕ್ಷಣದ ವರವನ್ನು ಮಾತ್ರ ಕೇಳಲಿಕ್ಕೆ ಅವಕಾಶ ಇದ್ದದು ಹಿಂದೆ. ಅದರಲ್ಲಿಯೂ ಅಪ್ಪಿತಪ್ಪಿ ಏನಾದರೂ ವ್ಯತ್ಯಾಸ ಆದರೆ ಮತ್ತೆ ಅದನ್ನು ಸರಿ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲದಿರುವಂತಹ ಸಂದರ್ಭ ಒಂದಿದ್ದಿದ್ರೆ ಮುಂದಿನ ಯುಗಗಳಲ್ಲಿ ಅನೇಕ ವಿಧವಾದ ಬದಲಾವಣೆಗಳಾದವು. ವಿಶೇಷವಾಗಿ ಕಲಿಯುಗದಲ್ಲಿ ಹಿಂದಿನವರಂತೆ ಅನ್ನ ನೀರು ಬಿಟ್ಟು ತಪಸ್ಸು ಮಾಡುವ ಯೋಗ್ಯತೆ ನಮಗೆ ಇಲ್ಲ. ಕಲವು ಅನ್ನಗತ ಪ್ರಾಣ ಅಂತ ಆಹಾರದಿಂದಲೇ ಬದುಕುವರಾದ್ರಿಂದ ಆಹಾರ ಬಿಟ್ಟು ದೀರ್ಘಕಾಲ ತಪಸ್ಸು ಮಾಡುವ ಯೋಗ್ಯತೆ ನಮಗೆ ಇಲ್ಲ. ಮಾತ್ರ ಅಲ್ಲ, ಅಂತ ಏಕಾಗ್ರತೆಯನ್ನು ಕೂಡ ಭಗವಂತ ನಮಗೆ ಕೊಟ್ಟಿಲ್ಲ. ಹಾಗಾಗಿ ದೈಹಿಕವಾದ ಸಾಮರ್ಥ್ಯ ಇರ್ಬೋದು, ಮಾನಸಿಕವಾದ ಏಕಾಗ್ರತೆ ಇರ್ಬೋದು, ಅಥವಾ ನಾಲಿಗೆಯಲ್ಲಿ ಇರತಕ್ಕಂತಹ ಸಾಮರ್ಥ್ಯ ಇರ್ಬೋದು, ಇದೆಲ್ಲಕ್ಕೂ ಕೂಡ ಸೀಮಿತತೆ ಬಂದಾಗ ಈ ಯುವದ ಜನರಿಗೂ ಶ್ರೇಯಸ್ಸಾಗಬೇಕು ಎಂಬ ಕಾರಣಕ್ಕೆ ಕೃಷ್ಣ ಹೇಳಿದ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಕೃಷ್ಣಗೀತೆಯಲ್ಲಿ ಹೇಳಿದ ಮಾತು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಇಡೀ ದಿನ ನೀವು ದೇವರ ಪೂಜೆಗೋಸ್ಕರ ಕಳೆದ್ರೆ ನಿಮಗೆ ಜೀವನಕ್ಕೋಸ್ಕರ ಆಹಾರ ಇಲ್ಲ ಅಂತಾಗ್ಬಿಡುತ್ತೆ. ಇಡೀ ದಿನ ದೇವಿಯನ್ನು ತಪಸ್ಸು ಮಾಡಬೇಕಾಗಿಲ್ಲ ಹಿಂದಿನವರಂತೆ, ಅನ್ನ ನೀರು ಬಿಡಬೇಕಾಗಿಯೂ ಇಲ್ಲ. ಆದರೆ ದಿನದ 24 ಗಂಟೆ ಭಗವಂತ ಕೊಟ್ಟ ಮೇಲೆ ನಮಗೆ ಅತ್ಯಂತ ವಿಶಿಷ್ಟವಾದ ರೀತಿಯ ದೇಹವನ್ನು, ಅತ್ಯಂತ ಪರಿಷ್ಕೃತವಾದ ದೇಹ, ಬೇರೆ ಪ್ರಾಣಿಗಳಿಗೆ ಕಾಲಿದ್ರೆ ಕೈ ಹಾಗೆ ಬಳಸಲಿಕ್ಕೆ, ಕೈ ಇದ್ರೆ ಕೈ ಹಾಗೆ ಬಳಸಲಿಕ್ಕೆ ಆಗಲ್ಲ, ಅಥವಾ ಕೈಯನ್ನು ಕಾಲಿನ ಹಾಗೆ ಬಳಸಬೇಕಾದ ಅವಸ್ಥೆ, ನಾಲಿಗೆ ಇದ್ರೆ ಮಾತನಾಡ್ಲಿಕ್ಕಾಗಲ್ಲ, ಮುಖ ಇದ್ರೂ ನಗ್ಲಿಕ್ಕಾಗಲ್ಲ,
6: ಎಷ್ಟೊಂದು ಕೊರತೆಗಳ ಜೊತೆಗೆ ಜೀವನ ನಡೆಸುವಂತಹ ಪ್ರಾಣಿ ಪ್ರಪಂಚ ಇದ್ರೆ ಸಮಗ್ರವಾದ ವ್ಯವಸ್ಥಿತವಾದ ಒಂದು ಶರೀರವನ್ನು, ಪರಿಷ್ಕೃತವಾದ ಶರೀರವನ್ನು ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ನಮಗೆ ಆಡುವ ನಾಲಿಗೆ ಇದೆ, ಕೇಳುವ ಕಿವಿ ಇದೆ, ಎಲ್ಲವನ್ನು ಭಗವಂತ ಕೊಟ್ಟ ಮೇಲೆ, ಅಸಾಧಾರಣವಾದ ಸೃಷ್ಟಿಯನ್ನು ಭಗವಂತ ನಮಗೆ ಕೊಟ್ಟ ಮೇಲೆ, ನಾವು ಸೃಷ್ಟಿ ಮಾಡಿದ ಭಗವಂತನ ಸ್ಮರಣೆ ಮಾಡಬೇಕಾದ ಕೃತಜ್ಞತೆ ನಮಗೆ ಇಲ್ಲದೆ ಇದ್ರೆ ನಮ್ಮ ಬದುಕು ಅಪೂರ್ಣ ಆಗುತ್ತೆ. ಅದಕ್ಕೋಸ್ಕರ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ ಮೇಲೆ ಸೃಷ್ಟಿಕರ್ತನಾದ ತನ್ನನ್ನು ನೆನಪಿಸಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ, ನಮಗೆ ಬುದ್ಧಿಶಕ್ತಿಯನ್ನು ಕೊಟ್ಟ. ಬೇರೆ ಪ್ರಾಣಿಗಳಿಗೆ ಆಹಾರ ನಿದ್ರೆ ಭಯಕ್ಕೆ ಸೀಮಿತವಾದ ಬುದ್ಧಿಯನ್ನು ಕೊಟ್ಟರೆ, ನಮಗೆ ಅದಕ್ಕಿಂತ ಹೆಚ್ಚಿನ ಯೋಚನೆ ಮಾಡಲಿಕ್ಕೆ ಭಗವಂತ ಬುದ್ಧಿಶಕ್ತಿ ಕೊಟ್ಟ ಮೇಲೆ, ಕೊಟ್ಟಾಗಲೂ ಕೂಡ ನಾವು ಭಗವತ್ ಪರವಾಗಿ ಚಿಂತನೆ ಮಾಡದೇ ಇದ್ರೆ, ಬುದ್ಧಿಶಕ್ತಿಯನ್ನು ಕೊಟ್ಟ, ದೇಹವನ್ನು ಕೊಟ್ಟ ಭಗವಂತನ ಬಗ್ಗೆ ನಾವು ಯೋಚನೆ ಮಾಡದೇ ಇದ್ರೆ ನಮ್ಮ ಬದುಕು ಅಪೂರ್ಣ ಆಗುತ್ತೆ ಎಂಬ ಕಾರಣಕ್ಕೋಸ್ಕರ ನಮಗೆ ಭಗವಂತ ಎಲ್ಲವನ್ನು ಕೊಟ್ಟ. ಕೊಟ್ಟ ಮೇಲೆ ಅವನಿಗೋಸ್ಕರನೂ ಬದುಕಬೇಕು ಎಂಬ ಕಾರಣಕ್ಕೆ ಇಡೀ ದಿನ ಅವನಿಗೋಸ್ಕರ ಕಾಲ ಕಳಿಬೇಕಾಗಿಲ್ಲ. ಕನಿಷ್ಠ ಪ್ರಾಯ ಬೆಳಿಗ್ಗೆ ಆದರೂ ಒಂದು ಕಳಿಗೆ ಸ್ನಾನಾದಿಗಳನ್ನು ಮಾಡಿ ದೇವರ ಮುಂದೆ ದೀಪ ಹಚ್ಚಿ ಒಂದೆರಡು ದೇವರ ನಾಮಗಳನ್ನು ಹಾಡಿಬಿಟ್ಟರು ಸಾಕಂತೆ. ಯತ್ಫಲಂ ತಪಸಾನೈತಿ, ಹಿಂದಿನ ಯುಗಗಳಲ್ಲಿ ಅತಿ ದೀರ್ಘವಾದ ತಪಸ್ಸಿನಿಂದ ಯಾವ ಫಲ ಪಡಲಿಕ್ಕೆ ಸಾಧ್ಯ ಇಲ್ವೋ, ನ ಯೋಗೇನ, ಯೋಗ ಸಾಧನೆಯಿಂದ ಯಾವುದನ್ನು ಪಡಲಿಕ್ಕೆ ಸಾಧ್ಯ ಇಲ್ವೋ, ನ ಸಮಾಧಿನ, ಎಲ್ಲವನ್ನೂ ಮರೆತು ಭಗವಂತನಿಗೋಸ್ಕರ ಏಕಾಗ್ರವಾದ ಚಿತ್ತದಲ್ಲಿ ದೀರ್ಘಕಾಲ ತಪಸ್ಸು ಮಾಡಿದರೆ ಯಾವುದನ್ನು ಪಡಲಿಕ್ಕೆ ಕಷ್ಟಕರವೋ, ಅಂಥದ್ದನ್ನು ತತ್ಫಲಂ ಲಭತೆ ಧೀಮಾನ್ ಕಲೌ ಕೇಶವ ಕೀರ್ತನ, ಆ ಎಲ್ಲ ಫಲವನ್ನು ಕೂಡ ಕಲಿಯುಗದಲ್ಲಿ ಕೇಶವನ ಕೀರ್ತನೆಯಿಂದ ಪಡೀತಾನೆ ಅಂತ ಭಗವಂತ ಹೇಳಿದ ಮಾತು. ಹಾಗಾಗಿ ಸ್ವಲ್ಪ ಮಪ್ಪಿಸ ಧರ್ಮಸ್ಯ, ಎಲ್ಲವನ್ನು ಕೊಟ್ಟ ಭಗವಂತನಿಗೋಸ್ಕರ ಸ್ವಲ್ಪ ಧರ್ಮಾಚರಣೆ ಮಾಡಿದ್ರು ಭಗವಂತ ರಕ್ಷಣೆ ಮಾಡ್ತಾನೆ. 24 ಗಂಟೆಯಲ್ಲಿ ಬೆಳಗಿನ 1 ತಾಸು ಅರ್ಧ ತಾಸು ಸ್ನಾನ ಮಾಡಿ ಶುಚಿರ್ಭೂತನಾಗಿ ದೇವರ ಮುಂದೆ ನಿಂತು ಅಥವಾ ಕೂತು ದೇವರಿಗೆ ದೀಪ ಹಚ್ಚಿಬಿಟ್ಟು ಒಂದೆರಡು ದೇವರ ನಾಮ ಹಾಡಿದ್ರೆ ಅದಕ್ಕೆ ದೊಡ್ಡ ಅನುಗ್ರಹ ಆಗತ್ತಂತೆ. ಸಂಜೆ ಹೊತ್ತು ಸೂರ್ಯಾಸ್ತ ಆಗುವ ಸಂದರ್ಭದಲ್ಲಿ ನಾವು ದೇವರ ಮುಂದೆ ಕೂತು ದೇವರಿಗೆ ದೀಪ ಹಚ್ಚಿ ಒಂದೆರಡು ನಾಮಸ್ಮರಣೆ ಭಜನೆ ಮಾಡಿದ್ರೆ ತುಂಬಾ ಭಗವಂತ ಅನುಗ್ರಹ ಮಾಡ್ತಾನಂತೆ. ನಮ್ಮ ಮಾನ್ಯರಾದ್ರೆ ವೀರೇಂದ್ರ ಹೆಗಡೆ ಅವರು ಅವರ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನನ್ನನ್ನು ತುಂಬಾ ಕಾಲ ತುಂಬಾ ಹೆಚ್ಚು ತೊಡಗಿಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಂದರ್ಭ ನಾನು ಎಲ್ಲ ಯೋಜನೆಯ ಕಾರ್ಯಕರ್ತರಿಗೆ ಫಲಾನುಭವಿಗಳಿಗೆ ಹೇಳ್ತಾ ಇದ್ದೆ, ಸಾಮಾನ್ಯ ಮಂದಿಗೆ, ನೀವು ಸಂಜೆ ಹೊತ್ತು ಬೇಕಾದಷ್ಟು ದುಡಿತೀರಾ, ನಿಮ್ಮ ಜೋಬ್ ತುಂಬಾ ಬೇಕಾದಷ್ಟು ಸಂಪಾದನೆ ಮಾಡಿಕೊಂಡು ಬರ್ತೀರಾ, ಬಂದ ಮೇಲೆ ನೇರ ಮನೆಗೆ ಬರೋದ್ರ ಬದಲಿಗೆ ಯಾವುದು ಬಣ್ಣ ಬಣ್ಣದ ಬೋರ್ಡ್ಗಳು ಕಾಣಿಸ್ತೇ ಅಂತ ಎಲ್ಲೆಲ್ಲಿಗೂ ಹೋಗ್ಬಿಟ್ಟು ತೂರಾಡಿಕೊಂಡು ಮನೆಗೆ ಬರ್ತೀರಿ, ಸಂಜೆ ಸೂರ್ಯಾಸ್ತವಾದ ಸಂದರ್ಭದಲ್ಲಿ ಮನೆಗೆ ಬಂದಾಗ ನಿಮ್ಮಲ್ಲಿ ಜಗಳ ಶುರುವಾಗತ್ತೆ, ಹೆಂಡತಿ ಹೇಳ್ತಾಳೆ ಇವತ್ತು ದುಡ್ಡು ಸಂಪತ್ತಿಯಲ್ಲಿ ಹೋಯ್ತು, ಮಕ್ಕಳಿಗೆ ಬಟ್ಟೆ ಬೇಕು, ಪುಸ್ತಕಕ್ಕೆ ದುಡ್ಡು ಬೇಕು, ಊಟಕ್ಕೆ ಅಕ್ಕಿ ಬೇಕು, ದುಡ್ಡು ಕೊಡಿ ಅಂತ ಹೇಳಿದಾಗ ಕಿಸೆಯಲ್ಲಿ ದುಡ್ಡು ಇರೋದಿಲ್ಲ, ಹಾಗಾಗಿ ಆ ದುಡ್ಡು ದುರ್ವಿನಿಯೋಗ ಆಗಿರುತ್ತೆ. ಆಗ ಅವನಿಗೆ ಸಿಟ್ಟು ಬರುತ್ತೆ, ಅವನು ಬೇಕಾದಷ್ಟು ಬೈತಾನೆ ಹೆಂಡತಿಗೆ, ಹೆಂಡತಿಯನ್ನು ಸುಮ್ಮನಿರಲ್ಲ, ಅವಳು ಬಾಯಿ ಬಂದಾಗ ಬೈತಾಳೆ. ಹಾಗಾಗಿ ಸೂರ್ಯಾಸ್ತ ಸಂದರ್ಭದಲ್ಲಿ ದರಿದ್ರ ಹಾಳಾಗಿ ಹೋಗು ಸತೇ ಹೋಗು ಅಂತ ಹೇಳೋರು ಇದ್ದಾರಂತೆ, ದೇವರು ತಥಾ ಅಸ್ತು ಅಂತಾರೆ, ಅದಕ್ಕೆ ಅಸ್ತು ದೇವತೆಗಳು ಅದೇ ಕೆಲಸ ಅಂತೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಸಂಜೆ ಹೊತ್ತು ನೀವು ಮನೆಗೆ ಬಂದುಬಿಡಿ, ಏನೇನೋ ದುಡ್ಡು ಕಾಸು ಎಲ್ಲೆಲ್ಲಿಗೆ ಹಾಕೊಂಡು ಬರಬೇಡಿ, ಮನೆಯಲ್ಲಿ ದುಡ್ಡು ಖರ್ಚು ಮಾಡಿ, ಸೂರ್ಯಾಸ್ತ ಸಂದರ್ಭದಲ್ಲಿ ದೇವರಿಗೆ ದೀಪ ಹಚ್ಚಿ, ಅಲ್ಲಸಲ್ಲದ ಮಾತುಗಳನ್ನು ಹಾಡಿ ತಥಾಸ್ತು ಅನಿಸ್ಕೊಳ್ಳೋದಕ್ಕಿಂತ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ದೇವರ ಮುಂದೆ ಹಾಡ್ರಿ, ದೇವರು ತಥಾಸ್ತು ಅಂದ್ಬಿಟ್ರೆ ನಿಮಗೆ ಕೇರಳ ರಾಜ್ಯ ಲಾಟ್ರಿ ಬರದೆ ಹೋಗ್ಬೋದು, ಆದ್ರೆ ಇಡೀ ಜೀವನದಲ್ಲಿ ಒಂದೆರಡು ಹೊತ್ತು ಊಟಕ್ಕೆ ನಿಮಗೆ ತೊಂದರೆ ಆಗುವುದಿಲ್ಲ ಅಂತ ನಾನು ಪ್ರತಿ ಸಭೆಯಲ್ಲಿ ಹೇಳ್ತಾ ಇದ್ದೆ. ಅದರ ಪರಿಣಾಮವಾಗಿ ಹೆಗಡೆಯವರ ಅತ್ಯಂತ ಶ್ರೇಷ್ಠವಾದ ಯೋಜನೆ ಆದ ಮಧ್ಯವರ್ಜನ ಶಿಬಿರ, ಅದರಲ್ಲಿ ಪಾಲು ಪಡೆದವರು ಯಶಸ್ವಿಯಾದ ಮೇಲೆ ಅವರು ಈ ರೀತಿ ಭಜನೆಗೆ ಪ್ರೇರಿತರಾಗ್ತಾ ಇದ್ರು ಅಂತ ಹೆಗಡೆಯವರು ನಮ್ಮ ಹತ್ರ ಹೇಳ್ತಾ ಇದ್ರು. ಹಾಗಾಗಿ ನಮ್ಗೆಲ್ಲ ಭಗವಂತ ನಾಲಿಗೆ ಕೊಟ್ಟದ್ದಷ್ಟೇ ಅಲ್ಲ, ಆಡುವ ನಾಲಿಗೆಯನ್ನು ಕೊಟ್ಟಿದ್ದಾನೆ. ಭಾಗವತ ಹೇಳುತ್ತೆ, ನಾರಾಯಣೇತಿ ನಾಮಾಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೆ ಪತಂತಿ ಇತ್ಯೇತದ್ ಅದ್ಭುತಂ ಅಂತ. ಅದ್ಭುತ ಏನೇನೋ ಹೇಳ್ತೇವಲ್ಲ ನಾವು, ತಾಜ್ಮಹಲ್ ಅದು ಇದು ಅಂತ, ಅದು ಯಾವುದು ಅದ್ಭುತ ಅಲ್ಲ ಅಂತೆ. ನಾರಾಯಣೇತಿ ನಾಮಾಸ್ತಿ, ಭಗವಂತ ಪ್ರಪಂಚ ಸೃಷ್ಟಿ ಮಾಡಬೇಕಾದ್ರೆ ಎರಡು ಪ್ರಪಂಚ ಸೃಷ್ಟಿ ಮಾಡಿದಂತೆ, ಒಂದು ರೂಪಾತ್ಮಕವಾದ ಪ್ರಪಂಚ ಅಂದ್ರೆ ಫಾರ್ಮ್, ಇನ್ನೊಂದು ನಾಮಾತ್ಮಕವಾದ ಪ್ರಪಂಚ, ಒಂದು ನೇಮ್. ವಸ್ತು ಬಿದ್ದ ಮೇಲೆ ಅದಕ್ಕೊಂದು ಹೆಸರು ಬೇಕು ತಾನೆ, ಅದಕ್ಕೋಸ್ಕರ ಭಗವಂತ ವಸ್ತುವನ್ನು ಸೃಷ್ಟಿ ಮಾಡೋದಕ್ಕೆ ಹೆಸರನ್ನು ಕೊಟ್ಟಂತೆ. ಹೆಸರು ಕೊಟ್ಟರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಉಚ್ಚಾರಣೆ ಮಾಡಬೇಕು ತಾನೆ, ಉಚ್ಚಾರಣೆ ಮಾಡಬೇಕಾದ ನಾಲಿಗೆಯನ್ನು ಕೊಟ್ಟ ಭಗವಂತ. ಆದರೂ ಕೂಡ ಇಂಥ ನಾಲಿಗೆಯನ್ನು ಕೊಟ್ಟ ಮೇಲೂ ಕೂಡ ಭಗವಂತನಿಗೋಸ್ಕರ ಒಂದು ನಿಮಿಷ ನಾಮಸ್ಮರಣೆ ಮಾಡಲಿಕ್ಕೂ ನಮ್ಗೆ ಇಲ್ಲ ಆಗಲ್ಲ ಅಂದ್ರೆ ಆ ನಾಲಿಗೆ ವ್ಯರ್ಥ ಆಗಿಬಿಡುತ್ತೆ. ಆದ್ರಿಂದ ನಾಲಿಗೆಯನ್ನು ಸದುಪಯೋಗ ಪಡಿಸಿಕೊಳ್ಳಿ, ಅದು ಬಿಟ್ಟು ನಾಲಿಗೆಯಿಂದ ಆಡಬಾರದ ಮಾತನಾಡಿ ಚೂನಲ್ಲಿ ನರಕಕ್ಕೆ ಹೋಗುವಂತಹ ಮಂದಿಯನ್ನು ನೋಡಿ ನನಗೆ ಆಶ್ಚರ್ಯ ಆಗುತ್ತೆ ಅಂತ ವೇದವ್ಯಾಸರು ಭಾಗವತದಲ್ಲಿ ಹೇಳ್ತಾರೆ. ತಥಾಪಿ ನರಕೇ ಘೋರೆ ಪತಂತಿ ಇತ್ಯೇತ ದಬ್ಬುತಂ ಅಂತ. ಹಾಗಾಗಿ ನಾವೆಲ್ಲ ಭಗವಂತ ಕೊಟ್ಟು ನಾಲಿಗೆಯನ್ನು ಸಾರ್ಥಕಪಡಿಸಿಕೊಳ್ಳೋಣ. ಇವತ್ತು ನಮ್ಮ ಮನಸ್ಸು ಅನೇಕ ವಿಧವಾದ ಕಾರಣಗಳಿಂದ ಕಲುಷಿತವಾಗಿದೆ. ಒಂದು ಗದ್ದೆಯಲ್ಲಿ ಉತ್ತು ಬಿಟ್ಟು ಕಳೆಯನ್ನೆಲ್ಲ ತೆಗೆದು ಗೊಬ್ಬರ ಹಾಕಿದ್ರೆ ಮಾತ್ರ ಒಳ್ಳೆಯ ಫಸಲು ಬರುತ್ತೆ. ಅದು ಆ ಬೆಳೆಯನ್ನು ಪಡಿಬೇಕಾದ್ರೆ ಗದ್ದೆಯನ್ನು ಹದ ಮಾಡಬೇಕು ನಡೆ, ಅದು ಹದ ಮಾಡಬೇಕಲ್ವಾ. ಹಾಗೆ ನಮ್ಮ ಮನಸ್ಸು ಕೂಡ ಒಂದು ಕಲುಷಿತವಾದ ಪದಾರ್ಥಗಳು ಬೆಳೆಯಬೇಕಾಗಿರತಕ್ಕಂತಹ ಒಂದು ಜಾಗ. ಆ ಜಾಗದಲ್ಲಿ ಎಲ್ಲ ಕಳೆಗಳನ್ನು ಕಿತ್ತಿಬಿಟ್ಟು ಅಲ್ಲಿ ಒಳ್ಳೆಯ ಬೀಜವನ್ನು ಹಾಕಿದ್ರೆ ಒಳ್ಳೆಯ ಫಲ ಸಿಗುತ್ತೆ. ನಮ್ಮ ಮನಸ್ಸು ಅತ್ಯಂತ ಪರಿಶುದ್ಧವಾಗಬೇಕಾದ್ರೆ ಸಂಸ್ಕಾರಗಳೇ ಬೇಕು. ಮನಸ್ಸಿಗೆ ಅತಿದೊಡ್ಡ ಸಂಸ್ಕಾರ ಕೊಡುವಂತಹದ್ದು ಭಜನೆ. ಆದ್ರಿಂದ ಭಜನೆಯ ಮೂಲಕ ಸಮಗ್ರ ಸಮಾಜದ ಸುಧಾರಣೆ ಆಗಬೇಕು. ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರಬೇಕು. ಭಗವತ್ಪರವಾದ ಅಭಿಮುಖವಾಗಿರತಕ್ಕಂಥ ಮನಸ್ಸನ್ನು ನಾವು ಬೆಳೆಸಬೇಕು ಎಂಬ ಉದ್ದೇಶ ಇಟ್ಕೊಂಡು, ಬಹಳ ದೊಡ್ಡ ಉದ್ದೇಶ ಇಟ್ಕೊಂಡು 27 ವರ್ಷದ ಹಿಂದೆ ನಮ್ಮ ಆತ್ಮೀಯರಾದ ಮಾನ್ಯರಾದ ವೀರೇಂದ್ರ ಹೆಗಡೆಯವರು ದಂಪತಿಗಳು ಅತ್ಯಂತ ವಿಶಿಷ್ಟವಾದ ಒಂದು ಭಜನ ಕಮ್ಮಟ ಎಂಬ ಒಂದು ಯೋಜನೆಯನ್ನು ಕೈಗೊಳ್ಳುತ್ತಿಕೊಂಡರು. ಆ ನಂತರ ಪ್ರತಿ ವರ್ಷವೂ ನಡೆಯುವುದಷ್ಟೇ ಅಲ್ಲದೆ ಈಗಾಗಲೇ ಸುಬ್ರಹ್ಮಣ್ಯ ಪ್ರಸಾದ್ ವೇದಿಕೆಯಲ್ಲಿ ಹೇಳಿದ ಹಾಗೆ ಅನೇಕ ಭಜನಾ ಮಂಡಳಿಗಳು, ಸಾವಿರಾರು ಭಜನಾ ಮಂಡಳಿಗಳು ಅದರಿಂದ ತರಬೇತಿಯನ್ನು ಪಡೆದು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಭಜನೆ ಹಾಡಬೇಕಾದರೂ ಕೂಡ ತಾಳಬೇಕು, ತಕ್ಕ ಮೇಳಬೇಕು ಅಂತ ಹೇಳ್ತಾರೆ. ಎಲ್ಲವನ್ನೂ ಇಟ್ಟುಕೊಂಡು ಭಜನೆ ಹಾಡಿದರೆ ಆವಾಗ ಅದಕ್ಕೆ ಮಹತ್ವ ಬರುತ್ತೆ, ಭಗವತ್ ಸುಪ್ರೀತನಾಗ್ತಾನೆ ಅಂತ. ಅಂತಹ ರೀತಿಯ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಯಾವುದೇ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ಅದಕ್ಕೊಂದು ತರಬೇತಿ ಬೇಕು ಎಂಬ ಕಾರಣಕ್ಕೋಸ್ಕರ ನೃತ್ಯದ ಮೂಲಕ, ಹಾಡಿನ ಮೂಲಕ ನಮ್ಮನ್ನು ನಾವೇ ಮರೆತು ನಮ್ಮಲ್ಲಿ ನಾವು ಭಗವತ್ ಸಾಮ್ರಾಜ್ಯದಲ್ಲಿ ಉಳಿಲಿಕ್ಕೆ ಅವಕಾಶ ಸಿಗುವಂತಹದ್ದಿದ್ರೆ ಈ ಭಜನ ಕಮ್ಮಟದಿಂದ ಎಂಬ ಕಾರಣಕ್ಕೆ ಹೆಗಡೆಯವರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಸಾಲದು. ಯಾಕೆಂದ್ರೆ ಇಡೀ ರಾಜ್ಯದ ಮನೆ ಮನೆಗಳಲ್ಲಿ ಕೂಡ ಸಂಜೆ ಹೊತ್ತು ಅಥವಾ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಭಜನೆ ಹಾಡಬೇಕಾದ್ರೆ ಆ ಪ್ರೀತಿ, ಆ ಭಕ್ತಿ, ಆ ಪ್ರೇರಣೆ ಸಿಗ್ಲಿಕ್ಕೆ ಕಾರಣವಾದ ಕ್ಷೇತ್ರವಾಯಿತು ಇದು. ಅನೇಕ ಮಂದಿ ತಮ್ಮ ನಾಲಿಗೆಯನ್ನು ಸಫಲಗೊಳಿಸಿದರು. ಆಡಬಾರದ ಮಾತನ್ನು ಆಡದೆ ಆಡಲೇಬೇಕಾದ ಭಗವತ್ಪರವಾದ ಮಾತುಗಳನ್ನು, ಹಾಡುಗಳನ್ನು ಹಾಡುತ್ತಾ ಅವರ ನಾಲಿಗೆ ಸಾರ್ಥಕ ಆಯಿತು. ಭಗವಂತ ಪರೀಕ್ಷೆ ಮಾಡ್ತಾ ಇರ್ತಾನೆ, ನಮ್ಗೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಒಂದು ಮಗು ಶಾಲೆಗೆ ಹೋಗಬೇಕಾದ್ರೆ ಒಂದು 10 ರೂಪಾಯಿ ಕೊಟ್ಬಿಡ್ತಾನೆ ಅಮ್ಮ ಪಾಕೆಟ್ ಮನಿ. ಈಗ 500 ರೂಪಾಯಿ ಕೊಡಬೇಕನ್ನ, ನಮ್ಮ ಕಾಲದಲ್ಲಿ 1 ರೂಪಾಯಿ ಕೊಡ್ತಿರ್ಲಿಲ್ಲ ಪಾಕೆಟ್ ಮನಿ, ಅಷ್ಟು ಬಡತನ. ಹಾಗೆ ಕೊಟ್ಟಾಗ ಸಂಜೆ ಮಗು ಬಂದಾಗ ಕೇಳ್ತಾರಂತೆ, ಬೆಳಿಗ್ಗೆ ಒಂದು 5 ರೂಪಾಯಿ ಕೊಟ್ಟಿದ್ದಾನೆ, ಅದು ಏನು ಮಾಡಿದ್ದಿ ನೀನು ಅಂತ. ಆ ಮಗು ಹೇಳಿದ್ರೆ ನಾನು ಐಸ್ ಕ್ರೀಮ್ ತಿಂದೆ, ಅದು ತಿಂದಿದ್ದೆ ಅಂತ ಹೇಳಿದ್ರೆ ಅಮ್ಮನಿಗೆ ಬೇಜಾರಾಗುತ್ತೆ, ಮರದಿಸಿ ಕೊಡ್ಲಿಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾಳೆ ಅವಳು. ಅದೇ ಮಗು ನಾನು ಒಂದು ಪೆನ್ ಪುಸ್ತಕ ತಗೊಂಡೆ, ಪಕ್ಕದ ಹುಡುಗನಿಗೆ ಏನೂ ಇರಲಿಲ್ಲ, ಅವನಿಗೊಂದು ತೆಗಿಸಿ ಕೊಟ್ಟೆ ಅಂದ್ಬಿಟ್ಟು ಅಮ್ಮನಿಗೆ ಭಾರಿ ಖುಷಿ, ನಾಳೆ 10 ರೂಪಾಯಿ ಕೊಟ್ಬಿಡ್ತಾಳಂತೆ, 5 ರೂಪಾಯಿ ಕೊಟ್ಟವಳು. ಹಾಗೆ ಭಗವಂತ ನಾಲಿಗೆ ಕೊಟ್ಟು ಪರೀಕ್ಷೆ ಮಾಡ್ತಾ ಇದ್ದಾನಂತೆ, ನಾಲಿಗೆಯಿಂದ ಏನ್ ಆಡ್ತಾನೆ ಇವ ಅಂತ. ಬೇಡ, ಆಡಬಾರದನ್ನೇ ಆಡ್ತಾನೋ ಅಥವಾ ಆಡಬೇಕಾದ್ದನ್ನು ಆಡ್ತಾನೋ ಅಂತ. ಭಗವಂತನಿಗೆ ಏನಾದ್ರೂ ಸಂತೋಷ ಆಗಿಬಿಟ್ರೆ, ನೀವು ದೇವರ ನಾಮಸ್ಮರಣೆ ಮಾಡಿದ್ರೆ, ನಾವ ಸಂಕೀರ್ತನೆ ಮಾಡಿದ್ರೆ ಸಂತೋಷ ಪಟ್ಟುಬಿಟ್ರೆ ಒಳ್ಳೆ ನಾಲಿಗೆಯನ್ನು ಭಗವಂತ ಮುಂದಿನ ಜನ್ಮದಲ್ಲಿ ಕೊಡ್ತಾನೆ. ಇಲ್ಲಾಂದ್ರೆ ಮುಂದಿನ ನಾಲೇ ಕೊಡದೆ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಡದಿರುವ ಸಾಧ್ಯತೆಗಳು ಇರ್ತಾವಂತೆ. ಕೊಟ್ಟಾಗ ಅದನ್ನು ಸಾರ್ಥಕಪಡಿಸಿಕೊಳ್ಳೋಣ. ನಮ್ಮ ಎಲ್ಲ ಅಂಗಾಂಗಗಳನ್ನು ಕೂಡ ಭಗವಂತನಿಗೋಸ್ಕರ ವಿನಿಯೋಗ ಮಾಡೋಣ. ಭದ್ರಂ ಕರ್ಣೇಭಿ ಶೃಣ್ಯಾಮ ದೇವಾಹ, ಒಂದು ವೇದ ಮಂತ್ರ. ಕಿವಿಯಿಂದ ಒಳ್ಳೆಯದನ್ನು ಕೇಳೋಣ. ಭದ್ರಂ ಪಶ್ಯೇ ಮಾಕ್ಷಭಿ, ಕಣ್ಣಿನಿಂದ ಒಳ್ಳೆಯದನ್ನು ನೋಡೋಣ. ಸ್ಥಿರೈರಂಗೈಃ ತುಷ್ಟುವಾಂಸಸ್ತನೂಭಿ, ಒಳ್ಳೆಯ ಅಂಗಾಂಗಗಳನ್ನು ಕೊಟ್ಟಿದ್ದಾನೆ, ಅದರಿಂದ ಭಗವಂತನಿಗೆ ಸುಪ್ರೀತವಾಗತಕ್ಕಂತಹ ಸಮಾಜ ಮೆಚ್ಚುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ನಾವು ದೇವಹಿತಂ ಯದಾಯುಹು, ನಮ್ಮ ಆಯುಸ್ಸು ಎಷ್ಟಿದೆ ಅದನ್ನು ಭಗವಂತನ ಹಿತಕ್ಕೋಸ್ಕರ ವಿನಿಯೋಗ ಮಾಡೋಣ ಅಂತ ಹೇಳುವಂತಹ ಒಂದು ಒಳ್ಳೆಯ ಆಶಂಸನೆ, ಶುಭಾಶಂಸನೆ ವೇದಗಳಲ್ಲಿ ಕೇಳಿಸುತ್ತೆ ನಮಗೆ. ಅಂತಹ ರೀತಿಯ ಜೀವನವನ್ನು ಸಾರ್ಥಕಗೊಳಿಸಬೇಕೆಂಬ ಗುರುತರವಾದ ಉದ್ದೇಶ ಇಟ್ಕೊಂಡು ತುಂಬಾ ದೂರಾಲೋಚನೆ ಮಾಡಿ ಅತ್ಯಂತ ಕೆಲವು ದಶಕಗಳ ಹಿಂದೆ, 27 ವರ್ಷದ ಹಿಂದೆ ಈ ಯೋಜನೆಯನ್ನು ಯೋಚನೆ ಮಾಡಿರುವುದೇ ದೊಡ್ಡ ಒಂದು ಆಶ್ಚರ್ಯಕರವಾದ ಸಂಗತಿ. ಅಂತಹ ಯೋಜನೆ ಮಾಡಿ ಅದನ್ನು ಲಕ್ಷಾಂತರ ಜನರ ಬಳಿಗೆ ತಲುಪಿಸಿ ಆ ಮೂಲಕ ಎಲ್ಲ ಮನೆಯಲ್ಲಿ ಕೂಡ ಭಗವತ್ಪರವಾದ ಕೀರ್ತನೆಗಳು ಅದು ಉದಯಿಸಲಿಕ್ಕೆ ಕಾರಣವಾಗಿರತಕ್ಕಂತಹ ದೊಡ್ಡ ಕಾರ್ಯಕರ್ತರಾದ ನಮ್ಮ ಧರ್ಮಾಧಿಕಾರಿಗಳಾದ ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗಡೆ ದಂಪತಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುತ್ತಾ,
7: ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಶ್ರೀಧಾಮ ಮಾನಿಲ ಇಲ್ಲಿನ ಸ್ವಾಮೀಜಿಗಳಾಗಿರ್ತಕ್ಕಂತಹ ಶ್ರೀ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿಯವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ.
8: ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣಿ ಭಕ್ತಾಭಿಷ್ಟ ಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀಗುರುದೇವಂ ಓಂ ನಮೋ ನಿತ್ಯಾನಂದ ಸತ್ಯಮದ ಧರ್ಮಂ ಚರ. ಒಬ್ಬ ಮನುಷ್ಯನ ಬದುಕಿನಲ್ಲಿ ಯಾವ ರೀತಿಯ ಅರ್ಥವ್ಯವಸ್ಥೆ, ಮಾತಿನ ವೈಖರಿಯಲ್ಲಿ ದೇವರ ಎದುರಿಗೂ ನಿಂತರು ಈ ಮಾತಿನ ವ್ಯತ್ಯಾಸ ಬಂದರೆ ಏನೆಲ್ಲ ಆಗ್ತದೆ ಅನ್ನುವುದಕ್ಕೆ ಬಹಳ ಚೆನ್ನಾಗಿ ಹೇಳಿದ್ರು. ಈ ಕಾಲ ಈ ಪರಿಸ್ಥಿತಿಗನುಗುಣವಾಗಿ ಮಾತು ಹಿತ ಇರಬೇಕು, ಮಾತು ಮಿತ ಇರಬೇಕು ಅನ್ನೋದನ್ನು ಕೂಡ ಬಹಳ ಸೂಕ್ಷ್ಮದಲ್ಲಿ ಹೇಳಿದರು. ಇವತ್ತು ಶಿಬಿರಾರ್ಥಿಗಳು ತಾವು ಬಹಳ ಉತ್ಸಾಹದಲ್ಲಿ ಬಂದಿದ್ದೀರಿ. ಇನ್ನು 7 ದಿವಸಗಳ ಕಾಲ ಇಲ್ಲಿ ಇದ್ದು ಕೆಲವೆಲ್ಲ ಭಜನೆಯನ್ನು ಅಭ್ಯಾಸ ಮಾಡುವುದರ ಮೂಲಕ ನಿಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ನಿಮ್ಮ ಗ್ರಾಮಕ್ಕೆ ಹೋದಾಗ ನೀವು ನಾಯಕರಾಗಿ ಹೋಗಬೇಕು, ಆ ಸದ್ಗುಣತೆಯನ್ನು ಬೆಳೆಸಬೇಕು, ಸಮಾಜದಲ್ಲಿ ಸಾಮರಸ್ಯದ ಬದುಕಿನೊಂದಿಗೆ ಎಲ್ಲ ಧರ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಪ್ರೀತಿಸುವುದರೊಂದಿಗೆ ಮಾನವೀಯ ಬೋಧದಲ್ಲಿ ಬದುಕನ್ನು ನಿರ್ವಹಿಸಿಕೊಂಡು ತಮ್ಮ ಜೀವನವನ್ನು ಸಾರ್ಥಕತೆ ಮಾಡಬೇಕು. ಈ ಭಕ್ತಿ ಮಾರ್ಗದ ಮೂಲಕ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಈ ಭಕ್ತಿ ಮಾರ್ಗದ ಈ ಶಕ್ತಿಯನ್ನು ಪ್ರಭಾವಿತಗೊಳಿಸಿ ಆ ಮಕ್ಕಳಿಗೆ ಕೂಡ ಧರ್ಮ ಶಿಕ್ಷಣವನ್ನು ಕೊಡತಕ್ಕಂಥ ಪ್ರಯತ್ನ ಆಗಬೇಕು ಅನ್ನುವ ದೂರದೃಷ್ಟಿತ್ವ ಬಹುಶಃ ಪೂಜ್ಯರದ್ದು. ಯಾಕಂದ್ರೆ ಇವತ್ತು ಭಜನಾ ಕಮ್ಮಟದಿಂದಾಗಿ ಬಹಳಷ್ಟು ಎಳವೆ ಮಕ್ಕಳಿಗೆ ಕೂಡ ನೃತ್ಯ ಭಜನೆಯಲ್ಲಿ ಬಹಳಷ್ಟು ಪ್ರಭಾವಿತವಾದಂತಹ ಎಲ್ಲಾ ಭಜನಾ ಕೈಂಕರ್ಯಗಳು, ಭಜನೋತ್ಸವಗಳು, ಭಜನಾ ಸಂಕೀರ್ತನೆಗಳು, ಪ್ರತಿನಿತ್ಯ 48 ದಿವಸಗಳ ಭಜನೆಗಳು, ಎಲ್ಲಿ ಜೀರ್ಣೋದ್ಧಾರ ಆಗುತ್ತಾ ಅಲ್ಲಿ ಪ್ರತಿನಿತ್ಯ ಭಜನೆಗಳು, ಎರಡು ಗಂಟೆ ಭಜನೆಗಳು ನಡೀತಾ ಇರ್ತದೆ. ಆ ಭಜನೆಯ ಪ್ರಭಾವದಿಂದ ಆಗದಂಥ ಎಷ್ಟೆಷ್ಟೋ ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಆಗುವಂಥದ್ದನ್ನು ಬಹಳ ಹತ್ತಿರದಲ್ಲಿ ನಾನು ಕಂಡವನಾಗಿರೋದ್ರಿಂದ ಇವತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮಹಿಮೆ ಎಷ್ಟು ಪ್ರಭಾವಿತವಾಗಿದೆ, ಅದು ಲೋಕಕ್ಕೆ ಹಿತವನ್ನು ಮಾಡತಕ್ಕಂಥ ಎಂತೆಂಥ ಸತ್ಕರ್ಮಾದಿಗಳನ್ನು ಬೆಳಗಿಸುವುದರ ಮೂಲಕ ಆ ಸ್ವಾಮಿ ನಡೆಸ್ತಾ ಇದ್ದಾರೆ. ಪೂಜ್ಯರ ದೃಷ್ಟಿತ್ವ, ಅವರ ಮಾತೃಶಕ್ತಿಯ ಪ್ರಭಾವಿತವಾದಂಥ ಅವರ ಪ್ರೇಮ, ಹೃದಯ ಶ್ರೀಮಂತಿಕೆ, ಬೀಡಿನ ಅಲ್ಲಿರತಕ್ಕಂಥ ಧರ್ಮಪ್ರಜ್ಞೆ, ಧರ್ಮದ ನೆಲೆಯಲ್ಲಿ ಆಗತಕ್ಕಂಥ ಎಲ್ಲ ದಾನ ಧರ್ಮಾದಿಗಳು, ಇದೆಲ್ಲವೂ ಬೀಡಿನ ಶೋಭೆಯನ್ನು ಬೆಳಗಿಸ್ತಕ್ಕಂಥ ಶಕ್ತಿಯಾಗಿ ಆ ಧರ್ಮದೇವತೆಗಳು ಮಂಜುನಾಥ ಸ್ವಾಮಿ ನಡೆಸುವುದರ ಮೂಲಕ ಬಂದಂಥ ಎಲ್ಲ ಶಿಬಿರಾರ್ಥಿಗಳು, ನೀವೆಲ್ಲರೂ ಶ್ರದ್ಧೆಯಲ್ಲಿ, ಭಕ್ತಿಯಲ್ಲಿ, ನಿಷ್ಠೆಯಲ್ಲಿ ಹೋಗಿ ಇವತ್ತು ಇಲ್ಲಿಂದ ಏನು ಭಗವಂತನ ಪ್ರಸಾದ ರೂಪದಲ್ಲಿ ನೀವೇನು ತಗೊಂಡೋಗ್ತೀರಾ ಅದನ್ನು ನಿಮ್ಮ ನಿಮ್ಮ ಗ್ರಾಮದಲ್ಲಿ ಬೆಳೆಸುವುದರ ಮೂಲಕ ಭಕ್ತಿ ಮಾರ್ಗಕ್ಕೆ ಇನ್ನಷ್ಟು ಉತ್ತೇಜನ ಕೊಟ್ಟು ಮಕ್ಕಳಿಗೆ ಧರ್ಮ ಶಿಕ್ಷಣವನ್ನು, ನೆಲೆಯನ್ನು ಅರ್ಥವಿಸತಕ್ಕಂಥ ಜ್ಞಾನ ಸಿಂಚನವನ್ನು, ಬೇರೆ ಬೇರೆ ಪ್ರವಚನಗಳು ನಡೀತದೆ, ಬೆಳಗತ ಯೋಗ ಕಾರ್ಯಕ್ರಮ ನಡೀತದೆ, ಇವುಗಳನ್ನು ನಿಮ್ಮ ನಿಮ್ಮ ಗ್ರಾಮಕ್ಕೆ ಹೋಗಿ ನಿಮ್ಮ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಪರಿಸರದಲ್ಲಿ ಅದನ್ನು ಅಭ್ಯಾಸಿಸುವಂಥ ಪ್ರಯತ್ನದಲ್ಲಿ ನೀವೆಲ್ಲರೂ ಸಫಲತೆಯನ್ನು ಹೊಂದಿದರೆ ಇದಕ್ಕಿಂತ ದೊಡ್ಡ ಮಂಜುನಾಥನ ಸೇವೆ ಇಲ್ಲ. ಇದು ಬಹಳಷ್ಟು ನೀವು ಬಂದದಕ್ಕೆ ಸಾರ್ಥಕತೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಪೂಜ್ಯರಿಗೆ ಇನ್ನಷ್ಟು ಭಗವಂತ ಆರೋಗ್ಯ, ಬೀಡಿನ ಕೀರ್ತಿಗೆ ಚ್ಯುತಿ ಬರದಂತೆ ಸದಾ ರಕ್ಷಣೆ ಮಾಡಲಿ. ಆ ಧರ್ಮದೇವತೆಗಳು ಸದಾ ಮೆಳಗಲಿ. ಚಂದ್ರನಾಥ ಸ್ವಾಮಿಯ ಅನುಗ್ರಹದಿಂದ ಈ ಗ್ರಾಮದಲ್ಲಿ ಆಗತಕ್ಕಂಥ ನಗರ ಭಜನಾ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಆ ಸದ್ಭಾವನೆಗಳು, ಭಾವೈಕ್ಯತೆಗಳು, ಐಕ್ಯಮತ್ಯಗಳು ಬೆಳಗಲಿಕ್ಕೆ ಶಕ್ತಿ ಕೊಟ್ಟವರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ. ಇವತ್ತು ಎಲ್ಲಿ ಉತ್ಸವ ನಡೀಲಿ, ಎಲ್ಲಿ ಬ್ರಹ್ಮಕಲಶ ನಡೀಲಿ, ಎಂತೆಂಥ ಕಾರ್ಯಕ್ರಮಗಳು ನಡೀಲಿ, ಮಂಜುನಾಥನ ಪ್ರಸಾದ ಇಲ್ಲದೆ ನಡೆಯುವುದೇ ಇಲ್ಲ. ಎಲ್ಲಿ ಹೋದರೂ ಮಂಜುನಾಥನ ಪ್ರಸಾದ ಒಂದಲ್ಲ ಒಂದು ಇದ್ದೇ ಇರ್ತದೆ. ಇದೊಂದು ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ಎಷ್ಟೋ ಕಾರ್ಯಕ್ರಮ ಎಲ್ಲಿ ನಡೆದರೂ ಸ್ವಾಮಿಯ ಪ್ರಸಾದ, ಅದರ ಮೌಲ್ಯ ಎಲ್ಲರೂ ಅರ್ಥವಿಸಿಕೊಂಡು ಧರ್ಮಸ್ಥಳ ಕ್ಷೇತ್ರ ಇಡೀ ಜಗತ್ತಿಗೆ ಬೆಳಕು ಕೊಡುವ ಕ್ಷೇತ್ರ, ಸ್ವಾಮಿ ಸನ್ನಿಧಾನದಲ್ಲಿರುವಂಥ ಮಾ ಚೇತನದ ಶಕ್ತಿ ಎಲ್ಲರ ಹೃದಯ ಶ್ರೀಮಂತಿಕೆಯನ್ನು ಬೆಳಗಲಿಕ್ಕೆ ಶಕ್ತಿ ಕೊಡಲಿ, ಸದ್ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ ದತ್ ಅವಧು ಚಿಂತನೆ.
7: 28ನೇ ವರ್ಷದ ಭಜನಾ ಕಮ್ಮಟದ ಉದ್ಘಾಟನಾ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಪೂಜ್ಯರು, ಭಾರತ ಸರ್ಕಾರದ ರಾಜ್ಯಸಭೆಯ ಸಂಸತ್ ಸದಸ್ಯರು, ಪದ್ಮವಿಭೂಷಣ ರಾಜಶ್ರೀಗಳಾದ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ.
9: ಶ್ರೀ ಮಂಜುನಾಥ ನಮಃ. ಶ್ರೀ ಕ್ಷೇತ್ರದ ಶ್ರೀ ಸ್ವಾಮಿ ನೆನೆಸಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಈ ಭಜನಾ ಕಾರ್ಯಕ್ರಮ ಈಗಾಗಲೇ 28 ವರ್ಷ ಆಯಿತು ಅಂತ ಹೇಳಿದರು. ಈ 28 ವರ್ಷಗಳ ಹಿಂದೆ ದೇವರು ಬುದ್ಧಿ ಕೊಟ್ಟ ಹಾಗೆ ಈ ಕಾರ್ಯಕ್ರಮ ಪ್ರಾರಂಭಿಸಿ ಅಲ್ಲಿಂದ ಇಲ್ಲಿವರೆಗೆ ಎಲ್ಲಾ ಕಡೆಯೂ ಕೂಡ ಭಜಕರು ನಾವು ತರಬೇತಿ ಕೊಟ್ಟಿದ್ದೇವೆ. ಎಲ್ಲಿ ಹೋದರೂ ಕೂಡ ನನ್ನನ್ನು ಈಗ ಸ್ವಾಗತಿಸುವ ಮೊದಲು ಭಜನಾ ಮಂಡಳಿಯವರು ಇರುತ್ತಾರೆ ಸ್ವಾಗತಕ್ಕೆ. ಮೊದಲಾದ್ರೆ ಎಲ್ಲ ಬ್ಯಾಂಡ್ನವರು ಇರ್ತಿದ್ರು, ಮತ್ತೆ ಆದರೆ ಈಗ ಎಲ್ಲಾ ಕಡೆಯೂ ಕೂಡ ಭಜಕರು ಬಂದು ಭಜನೆ ಮೂಲಕ ನಮ್ಮನ್ನು ಸ್ವಾಗತ ಮಾಡುತ್ತಾರೆ. ನಮಗೆ ಬಹಳ ಸಂತೋಷದ ವಿಷಯ. ಭಜನೆಯನ್ನು ಮಾಡುವುದರ ಜೊತೆಗೆ ಅವರು ಬಹಳ ಚೆನ್ನಾಗಿ ಹಾಡುಗಳನ್ನು ಹಾಡ್ತಾ ನೃತ್ಯವನ್ನು ಮಾಡ್ತಾ ನಮ್ಮನ್ನು ಸ್ವಾಗತಿಸ್ತಾರೆ. ಹೀಗಾಗಿ ಎಲ್ಲಾ ಕಡೆ ಭಜಕರು ಇರಬೇಕನ್ನೋದು ನಮ್ಮ ಒಂದು ಅಭಿಪ್ರಾಯ. ಇವತ್ತು ಪೂಜ್ಯ ಶ್ರೀಗಳವರು ಬಹಳ ಚೆನ್ನಾಗಿ ಮಾತಾಡಿದರು. ನಮ್ಮ ಹಿಂದಿನ ಶ್ರೀಗಳವರು ಅವರು ಬಹಳ ಒಳ್ಳೆ ಸಂಗೀತಕಾರರು. ನಾನು ನಿತ್ಯವೂ ಬೆಳಿಗ್ಗೆ ಎದ್ದು ಅವರ ಹಾಡುವನ್ನು ಕೇಳಿಯೇ ಆಮೇಲೆ ನಾನು ನನ್ನ ಮುಖ ತೊಳೆಯುವಂಥದ್ದು. ಅಂದರೆ ಅವರು ಆಂಜನೇಯನ ಸ್ತೋತ್ರವನ್ನು ಮಾಡ್ತಾರೆ. ಆಂಜನೇಯನ ಸ್ತೋತ್ರ ಬಹಳ ಚೆನ್ನಾಗಿ ಬರುತ್ತೆ ಅವರ ಬಾಯಿ. ಆಂಜನೇಯನ ಸ್ತೋತ್ರವನ್ನು ನಾನು ಕೇಳಿ ನನ್ನ ಇಲಾಖೆಯಿಂದ ನನ್ನ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ರೀತಿ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿ ನಿಮ್ಮ ದಿನವನ್ನು ಪ್ರಾರಂಭಿಸಿದರೆ ಒಳ್ಳೆಯ ದಿವಸ ಒಳ್ಳೆಯದಾಗುತ್ತೆ, ಮತ್ತು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದಲ್ಲಿ ಜಯ ಆಗುತ್ತೆ. ಈ ಕಾರ್ಯಕ್ರಮಗಳಲ್ಲಿ ನೀವು ಇದು 7 ದಿವಸ ಇಲ್ಲಿ ಇರ್ತೀರಿ, 7 ದಿವಸಗಳ ಕಾಲ ನಿಮ್ಮ ಮಾಮೂಲಿ ವೃತ್ತಿಯನ್ನು ಬಿಟ್ಟು ಇದರಲ್ಲಿ ಇರ್ತೀರಿ. ಮಾಮೂಲಿ ವೃತ್ತಿ ಅಂತಂದರೆ ಕೃಷಿಕರು ಕೃಷಿ ಕೆಲಸದ ದೈಹಿಕವಾಗಿ ಶ್ರಮ ವಹಿಸ್ತಾ ಇಲ್ಲಿ ಕೂತ್ಕೊಂಡಿರಬೇಕು. ಆಡ್ತೇನೆ ನಾನು ಹೇಳ್ತೇನೆ ಎಲ್ರಿಗೂ, ಈ 7 ದಿವಸ ಇಲ್ಲಿ ಇರೋದು ನಿಮಗೆ ಕಷ್ಟದ ಕೆಲಸ. ಯಾಕಂದರೆ ಸುಮ್ಮನೆ ಕೂತ್ಕೊಳ್ಬೇಕು, ಭಜನೆ ಮಾಡಬೇಕು, ಮತ್ತೆ ಅಡುಗೆ ಮಹಿಳೆಯರ ಮನೇಲಿ ಅಡುಗೆ ಕೆಲಸ ಇಲ್ಲ, ಮಕ್ಕಳು ನೋಡ್ಕೊಳ್ಳುವಂಥ ಕೆಲಸ ಇಲ್ಲ. ಹಾಗಾಗಿ ಸಮಯ ಸ್ವಲ್ಪ ಸ್ವಲ್ಪ ಕಷ್ಟ ಆದಿತ್ತು. ಮೊದಲು ಎರಡು ದಿವಸ ಕಷ್ಟ ಆದಿತ್ತು ನಿಮಗೆ, ಆದರೆ ಒಂದು ನೆನ್ಪಿಟ್ಟುಕೊಳ್ಳಿದ್ದೆಲ್ಲವೂ ಮಾಡುವಂಥ ಉದ್ದೇಶ ಈಗಾಗಲೇ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಏನು ಉದ್ದೇಶ ಅಂತೇಳಿ. ಈ ಉದ್ದೇಶವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕಾಗಿ ಭಜನೆಯನ್ನು ಅಭ್ಯಾಸ ಮಾಡಿ, ಮತ್ತು ನೀವು ಮತ್ತೆ ಊರಿಗೆ ಹೋದಾಗ ಬಾಣೀರ ಸ್ವಾಮಿಗಳು ಹೇಳಿದ್ರು ನೀವೆಲ್ಲ ನಾಯಕತ್ವ ಲಕ್ಷಣಗಳನ್ನು ಬೆಳೆಸಿಕೊಳ್ಳಬೇಕು ಅಂತ. ನಾಯಕರಾಗಬೇಕು ಅಂತಂದರೆ ಭಜನೆ ಮಂಡಳಿಯ ಮೂಲಕ ನಾಯಕರಾಗಬೇಕು. ಊರಿಗೆ ಮತ್ತು ಆ ಗ್ರಾಮದ ಮಕ್ಕಳಿಗೆ ಎಲ್ಲ ಭಜನೆ, ಎಷ್ಟೋ ಕಡೆ ಭಜನೆ ಮಂಡಳಿಯಲ್ಲಿ ಯುವಕರು ಮಕ್ಕಳ ಭಜನೋತ್ಸವ ನಡೆದಿದೆ. ಸಣ್ಣ ಮಕ್ಕಳು ಸಾಧಾರಣ 10-15 ವರ್ಷಕ್ಕಿಂತ ಕೆಳಗಿನ ಮಕ್ಕಳೆಲ್ಲ ಸೇರಿ ಕುಳಿತ ಭಜನೆಯನ್ನು ಮಾಡಿ ಮಾಡ್ತಾರೆ. ಹೀಗಾಗಿ ಊರಿನಲ್ಲೆಲ್ಲ ಸ್ವಾಸ್ಥ್ಯ ಬೆಳೀತದೆ, ನೆಮ್ಮದಿ ಬೆಳೀತದೆ, ಮತ್ತು ಊರಿನಲ್ಲಿ ಆರೋಗ್ಯಕರವಾದಂಥ ಬೆಳವಣಿಗೆ ಆಗುತ್ತೆ. ಈ ರೀತಿ ಎಲ್ಲರೂ ಕೂಡ ಮಾಡಿ ಅಭ್ಯಾಸ ಮಾಡಿ ಇಲ್ಲಿ ಚೆನ್ನಾಗಿ ನಾವು ಒಳ್ಳೊಳ್ಳೆ ಕಲಾವಿದರನ್ನೆಲ್ಲ ಕರೆಸ್ತಾ ಇದ್ದೇವೆ. ಶ್ರೀಮತಿ ಹೆಗ್ಡೆಯವರು, ಹೇಮಾವತಿಯವರು ಬಹಳ ಕಷ್ಟಪಟ್ಟು ಎಲ್ಲ ಕಲಾವಿದರನ್ನ ಪರಿಶೀಲನೆ ಮಾಡಿ ಅವ್ರನ್ನ ಕರೆಸ್ತಾರೆ. ಹಾಗಾಗಿ ಇಲ್ಲಿ ಬರುವ ಹಾಡುಗಾರರೆಲ್ಲರೂ, ಈ ಮೇಳದವರೆಲ್ಲರೂ ಕೂಡ ಒಳ್ಳೆಯ ಹಾಡುಗಾರರಾಗಿದ್ದಾರೆ. ಮತ್ತು ಅವರು ಭಜನೆಯನ್ನು ಹಾಡುವಾಗ ಶುಶ್ರಾವಾಗಿ ಹಾಡುವಾಗ ನಿಮಗೆ ಅವರಂತೆ ಹಾಡಲಿಕ್ಕೆ ಆಗದಿದ್ದರೂ ಅವರ ಶೈಲಿ ಮತ್ತು ಅವರ ಧಾಟಿ ಇದನ್ನೆಲ್ಲ ತಿಳ್ಕೊಂಡು ಮತ್ತೆ ಮಾಡ್ಬೋದು. ಹಾಗಾಗಿ ನಾನು ಈ ಭಜನೆ ಕಮ್ಮಟದಲ್ಲಿ ಅತ್ಯಂತ ಯಶಸ್ವಿಯಾಗಲಿ ಅಂತ ಬಯಸಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸುತ್ತೆ ಹೇಳ್ಕೊಂಡಿದ್ದೆ ಹೇಳ್ತಾ ಎಲ್ಲರಿಗೂ ಭಜನಾ ಸ್ವಾಮಿ ಅನುಗ್ರಹ ಕೊಡ್ತೇನೆ.

ಇದುವರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ 28ನೇ ವರ್ಷದ ಭಜನಾ ಕಮ್ಮಟ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳನ್ನು ಕೇಳಿದ್ದೀರಿ. ಮುಂದೆ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ನಾತರ ನಮಸ್ಕಾರ ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ನನ್ನ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ದುಮ್ಮ ಪಂಡಿತ ಬೇರೆ ಇಡ್ದು ಮಿತ್ರದ ತಿರ್ತು ಹೋದ್ದು ಎನ್ನ ಬೇರೆ ಮನೆ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ನಾತರ ಲವಲಿ ಬೊಂಡ ಬರ್ಲಿ ಗೇಡ ನಿನಾದ ಎನ್ನ ಕೇಳಿಲ್ಲ ನಿಖಿಲ್ಲ ಕೇಳಿ
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಮೂಡಬಿದ್ರಿಯಲ್ಲಿ ಲೋಕಾರ್ಪಣೆಗೊಂಡ ಆಳ್ವಾಸ್ ಮೆಡಿಕಲ್ ಕಾಲೇಜು ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಮಾತುಗಳನ್ನು ಕೇಳೋಣ.
3: ಬೋಲೋ ಭಾರತ್ ಮಾತಾ ಕೀ. ನೀವು ಯಾಕಂದ್ರೆ ನನಗೆ ಕಣ್ಣಿಗೆ ಬಹಳ ಬೆಳಕು ಬರ್ತಾ ಇದೆ. ನೀವೆಲ್ಲ ಎಷ್ಟು ಜನ ಇದ್ದೀರಿ ಅಂತ ಈ ಘೋಷಣೆ ಮೇಲೆ ಗೊತ್ತಾಗ್ತದೆ. ಅದಕ್ಕೆ ನಾನು ಮೊದಲು ಘೋಷಣೆ ಹಾಕಿ ಈ ದಕ್ಷಿಣ ಕನ್ನಡಕ್ಕೆ ನನ್ನ ಕ್ಷೇತ್ರ ಮತ್ತು ನನ್ನ ಸುತ್ತಮುತ್ತಲ 2-3 ಕ್ಷೇತ್ರಗಳದ್ದು ಬಹಳ ಕೊಡುಗೆ ಇದೆ. ನಮ್ಮ ಹೆಗಡೆಯವರ ಸಹೋದರರು, ಪೂಜ್ಯ ಹೆಗಡೆಯವರ ಸಹೋದರರು ಇಲ್ಲಿ ಬಂದಿದ್ದಾರೆ. ಧರ್ಮಸ್ಥಳಕ್ಕೆ ಬರುವಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಜನ ನಮ್ಮ ಮುಂಬೈ ಕರ್ನಾಟಕದ ಜನ. ಒಪ್ತಿರಲಿಲ್ಲ ಹೆಗಡೆಯವರೇ? ಅದು ಬಿಟ್ಟರೆ ಆಳ್ವಾಸ್ ಸಂಸ್ಥೆಗೆ ಏನು ಅಡ್ಮಿಷನ್ ತಗೋತಾರೆ, ಅದು ಕನ್ನಡ ಇರ್ಬೋದು, ಪಿ ಯು ಇರ್ಬೋದು, ಅದು ಎಲ್ಲದಕ್ಕೂ ಬರೋರು ನಮ್ಮ ಧಾರವಾಡ ಜಿಲ್ಲೆಯವರು ಜಾಸ್ತಿ. ಮತ್ತು ನಾನು ಇಲ್ಲೇ ನಮ್ಮ ಮಗಳಿದ್ದಾಗ ಬಂದಿದ್ದೀನಿ. ಅವ್ರಿಗೆ ಏನು ಬೇಕೋ ಅದು ಆಹಾರ, ಪ್ರೀತಿ, ವಿಶ್ವಾಸ, ಎಲ್ಲದಕ್ಕಿಂತ ಮುಖ್ಯವಾಗಿ ವಿಶ್ವಾಸವನ್ನು ತುಂಬಿ ಅವರನ್ನು ಇನ್ಸ್ಟಿಟ್ಯೂಟ್ನಿಂದ ಯಶಸ್ವಿ ಮಾಡಿ ಕಳಿಸುವಂಥ ಒಂದು ದೊಡ್ಡದಾದಂಥ ಧ್ಯೇಯವನ್ನು ಇಟ್ಟುಕೊಂಡು ಈ ಕೆಲಸವನ್ನು ಮೋಹನ್ ಅಳುವಾರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ. ನಮ್ಮ ಚೌಟರು ಮಾತನಾಡ್ತಾ ಹೇಳಿದರು, ಎರಡು ಸಂಗತಿ ಹೇಳಿದರು. ಒಂದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ದೇಶದ ಮೆಡಿಕಲ್ ಹಬ್ ಆಗಬೇಕು ಅಂತ ವಿವೇಕಾನಂದರು ಹೇಳಿದರು. ಲೋ ಏಮ್ ಈಸ್ ಕ್ರೈಮ್ ಅಂತ. ಚೌಟ್ರೆ, ನೀವು ಡಿಫೆನ್ಸ್ದಲ್ಲಿ ಇದ್ದು ಬಂದಿದ್ದೀರಿ, ಈಗ ಸಾರ್ವಜನಿಕ ಸೇವೆಯಲ್ಲಿದ್ದೀರಿ, ವಿಚಾರ ದೊಡ್ಡದು ಮಾಡ್ರಿ. ಭಾರತ, ಆ ಭಾರತದಲ್ಲಿ ದಕ್ಷಿಣ ಕನ್ನಡ ಜಗತ್ತಿನ ಮೆಡಿಕಲ್ ಹಬ್ ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿರುವಂಥದ್ದು ಒಂದು ತಾಕತ್ತಿದೆ. ಜಗತ್ತಿನಲ್ಲಿ ಭಾಳಷ್ಟು ಕಡೆ ಇವತ್ತು ಮ್ಯಾನ್ ಪವರ್ದ ಕೊರತೆ ಇದೆ. ನಾನು ನನ್ನ 3-4 ಇಲಾಖೆಗಳ ಡಿಪಾರ್ಟ್ಮೆಂಟದ ಒಂದು ಕಾರ್ಯದ ಪರಿಣಾಮವಾಗಿ ಅನೇಕ ವಿದೇಶದಿಂದ ಬರುವಂತಹ ಮಂತ್ರಿಗಳು ನನಗೆ ಭೇಟಿಯಾಗ್ತಾರೆ. ನಾನು ವಿದೇಶಕ್ಕೆ ಹೋಗೋದು ಕಮ್ಮಿ, ಆದಷ್ಟು ನಾನು ಹೋಗಲ್ಲ. ಅದರ ಅನಿವಾರ್ಯ ಇದ್ದಾಗ ಹೋದಾಗ ನನಗೆ ಕಂಡು ಬಂದಿರುವಂತಹ ಒಂದು ಸಂಗತಿ ಅಂತಂದ್ರೆ, ಜಗತ್ತಿನಲ್ಲಿ ಕೆಲಸ ಮಾಡೋದಕ್ಕೆ ಜನ ಇಲ್ಲ. ದ ವರ್ಲ್ಡ್ ಈಸ್ ಬಿಕಮಿಂಗ್ ಓಲ್ಡ್, ಜಗತ್ತು ವೃದ್ಧ ಆಗ್ತಾ ಇದೆ. ಅದರ ಜೊತೆಗೆ ವಿಶೇಷವಾಗಿ ಮೆಡಿಕಲ್ ಫೀಲ್ಡ್ದಲ್ಲಿ, ಈ ಮೆಡಿಕಲ್ ಫೀಲ್ಡ್ದಲ್ಲಿ ಭಾರತದ ಡಾಕ್ಟರ್ಸ್ಗಳ ಬಗ್ಗೆ, ಭಾರತದ ನರ್ಸಿಂಗ್ ಸ್ಟಾಫ್ಗಳ ಬಗ್ಗೆ ಒಂದು ಬಹುದೊಡ್ಡ ವಿಶ್ವಾಸ ಮೂಡ್ತಾ ಇರುವಂತಹ ವಾತಾವರಣ ಇದೆ. ಆ ಕಾರಣಕ್ಕಾಗಿ ಇದರ ಜೊತೆಗೆ ಜಗತ್ತಿನ ಅತ್ಯಂತ ಯುವ ದೇಶವಾಗಿ ಇವತ್ತು ಭಾರತ ಇವತ್ತು ಇದೆ. ವಿ ಆರ್ ದಿ ಮೋಸ್ಟ್ ಯಂಗ್ ಕಂಟ್ರಿ ಆಫ್ ದಿ ವರ್ಲ್ಡ್. ಜಗತ್ತು ವೃದ್ಧ ಆಗ್ತಾ ಇದ್ರೆ ಭಾರತ ಇವತ್ತು ಯಂಗ್ ಆಗಿದೆ. ಆ ಹಿನ್ನೆಲೆಯಲ್ಲಿ ನಮಗೆ ಬಹಳ ದೊಡ್ಡದಾದಂತಹ ಅವಕಾಶ ಇದೆ. ಅದಕ್ಕಾಗಿನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು 25 ವರ್ಷಗಳ ಕಾಲ, ಬಹುಶಃ ಭಾರತದ ಇತಿಹಾಸದಲ್ಲಿ 25 ವರ್ಷಗಳ ಕಾಲ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ, ಯಾವುದೋ ಒಂದು ಸರ್ಕಾರದ ಮುಖ್ಯಸ್ಥನಾಗಿ ಸತತವಾಗಿ 25 ವರ್ಷ ಇದ್ದಂಥದ್ದು ಇವತ್ತಿನ ನಮ್ಮ ಪ್ರಧಾನಮಂತ್ರಿಗಳು. ಆ ಸಂದರ್ಭದಲ್ಲಿ ನಾವು ಸೇವಾ ಸಂಕಲ್ಪವನ್ನು ತೆಗೆದುಕೊಂಡು ಹೊಂಟಿದ್ದೇವೆ. ಆ ಸೇವಾ ಸಂಕಲ್ಪದ ಒಂದು ಭಾಗವೇ ನಮ್ಮ ವೈದ್ಯಕೀಯ ಸಂಶೋಧನೆ ಮತ್ತು ಅದರಲ್ಲಿ ಮಾನವತೆಯ ಸೇವೆ ಅನ್ನುವಂಥದ್ದು ಒಂದು ಭಾಗ ಇದೆ. ಹಾಗಾಗಿ ನಮಗೆ ಇವತ್ತು ಬಹಳ ಅವಶ್ಯಕತೆ ಇರುವಂಥದ್ದು ನಮ್ಮ ಮಕ್ಕಳನ್ನ, ನಮ್ಮ ಯುವಕರನ್ನ ನಾವು ಅವರಿಗೆ ಕಾಲೇಜು ಶಿಕ್ಷಣವನ್ನು ಕೊಡುವುದರ ಜೊತೆಗೆ ನಾವು ಅವರಿಗೆ ಸ್ಕಿಲ್ಲನ್ನು ಬೆಳೆಸಬೇಕಾಗಿದೆ, ಧೈರ್ಯವನ್ನು ಬೆಳೆಸಬೇಕಾಗಿದೆ. ಇವತ್ತು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ಆರ್ಥಿಕತೆಯಾಗಿ ಭಾರತ ಇದೆ. ಸ್ನೇಹಿತರೆ, ಒಂದು ಕ್ಷಣ ವಿಚಾರ ಮಾಡಿರಿ ನೀವು, ಜಸ್ಟ್ ಥಿಂಕ್ ಫಾರ್ ಎ ಮೂಮೆಂಟ್. ಜಗತ್ತಿನಲ್ಲಿ ಅನೇಕ ದೇಶಗಳಲ್ಲಿ, ಇನ್ ದಿ ಮೆನಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್, ಈ ರೀತಿ ಕೂಡೋದು ಬಿಡ್ರಿ, ಮನೆಯಿಂದ ಹೊರಗೆ ಬರೋಕ್ಕೆ ಹೆದರುವಂತಹ ಒಂದು ವಾತಾವರಣ ಇದೆ. ಪೀಪಲ್ ಆಫ್ ಅಫ್ರೇಡ್ ಆಫ್ ಕಮಿಂಗ್ ಔಟ್ ಆಫ್ ದೇರ್ ಹೌಸಸ್. ಜನ ಬೆದರಿದ್ದಾರೆ. ಕೆಲವು ಕಡೆ ಪೆಟ್ರೋಲ್ ಇಲ್ಲ, ಕೆಲವು ಕಡೆ ಇಂಧನ ಇಲ್ಲ, ಕೆಲವು ಕಡೆ ಭಯ ಯಾವಾಗ ಏನಾಗುತ್ತೋ ಏನೋ ಅಂತೇಳಿ. ಆದರೆ 3-4 ಸಾವಿರ ಜನ ಕೂಡಿ ನಾವು ಅತ್ಯಂತ ಆನಂದವಾಗಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಭಾರತದ ಆರ್ಥಿಕತೆಯ ಬಗ್ಗೆಯೂ ನಮಗೆ ಒಂದು ಅಭಿಮಾನ ಇರಬೇಕು. ಇಡೀ ಜಗತ್ತಿನಲ್ಲಿ ಈ ಭಯದ ವಾತಾವರಣದಲ್ಲಿ ಇದ್ದಂತಹ ಈ ಸಂದರ್ಭದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಅದು ಭಾರತದ ಆರ್ಥಿಕತೆ ಸ್ನೇಹಿತರೆ. 7.8% ಈ ಸರ್ತೆ ನಮ್ದು ಗ್ರೋತ್ ಆಗಿದೆ. ಜಗತ್ತು

ಹತ್ತೊಂದು ವರ್ಷದ ಹಿಂದೆ. ಇವತ್ತು 552 ಗಿಗಾವಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಮತ್ತು ನಾವು ಜಗತ್ತಿಗೆ ಬೇರೆ ದೇಶಗಳಿಗೆ ವಿದ್ಯುತ್ ಕೊಡುವಂತಹ ಸ್ಥಿತಿ ಇವತ್ತು ಭಾರತದಲ್ಲಿದೆ ಸ್ನೇಹಿತರೆ. ಹಾಗಾಗಿ ನಮ್ಮ ಗ್ರೋತು ಇಂಡಸ್ಟ್ರಿ ಗ್ರೋತ್ ಆಗ್ತಾ ಇದೆ, ನಮ್ಮ ಸರ್ವಿಸ್ ಗ್ರೋತ್ ಆಗ್ತಾ ಇದೆ. ಹಾಗಾಗಿ 21ನೇ ಶತಮಾನದ ವಿಕಸಿತ ಭಾರತದ ಕಲ್ಪನೆಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ನಮ್ಮ ದೇಶದಲ್ಲಿರುವಂತಹ ಏನು ಯುವ ಶಕ್ತಿ ಇದೆ, 140 ಕೋಟಿ ಜನಸಂಖ್ಯೆ ಇದೆ. ಆ 140 ಕೋಟಿಯಲ್ಲಿ 65 ಕೋಟಿ ಜನ ಯುವಕರಿದ್ದಾರೆ. ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಇದನ್ನು ಕಾಪಾಡುವಂತಹ ಒಂದು ಜವಾಬ್ದಾರಿ ನಮ್ಮ ಎಲ್ಲರ ಮೇಲಿದೆ. ಅವರನ್ನ ದೈಹಿಕವಾಗಿ ಸ್ವಸ್ಥವಾಗಿಡಬೇಕು, ಅವರನ್ನ ಮಾನಸಿಕವಾಗಿ ಸ್ವಸ್ಥವಾಗಿಡಬೇಕು. ಎಷ್ಟು ನಮ್ಮ ದೇಶ ಮುಂದುವರಿತಾ ಇದೆ, ಅದೇ ಸಂದರ್ಭದಲ್ಲಿ ಅನೇಕ ಸರ್ತೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ದಲ್ಲಿ ಆತ್ಮಹತ್ಯೆಗಳಾಗ್ತಾ ಇರುವುದು, ನಮ್ಮ ಮಕ್ಕಳು ಪ್ರೆಷರ್ದಲ್ಲಿ ಇರುವಂತಹದ್ದು ಕೂಡ ಒಂದು, ನಾವು ಅದನ್ನು ಅಡ್ರೆಸ್ ಮಾಡಬೇಕಾಗಿದೆ. ಪಾಲಕರು ಒತ್ತಡವನ್ನು ಹಾಕಿ ಕೋರ್ಸ್ಗಳನ್ನು ಮಾಡಲಿಕ್ಕೆ ಕಲಿಸಬಾರದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮಗೆ ಬಹಳ ದೊಡ್ಡದಾದಂಥ ಅವಕಾಶ ಇದೆ. ಅದರ ಪರಿಣಾಮವೇ ನಮ್ಮದು ಬ್ರಿಕ್ಸ್ ಸಮ್ಮೇಳನ ಒಂದು ಕಾಲದಲ್ಲಿ ಆಯಿ ಮಾಯ ಆಗಿತ್ತು. ಅಂದರೆ ಬ್ರಿಕ್ಸ್ನಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಏನಿತ್ತು ಆಯಿ ಮಾಯವಾಗಿತ್ತು. ಆದರೆ ಇವತ್ತು ಆಯಿ ಪುನಃ ಸೆಂಟರ್ ಪ್ಲೇಸ್ ಬಂದಿದೆ, ಅದು ಇಂಡಿಯಾ. ಕಾರಣ ಏನು? ಇವತ್ತು ನಮ್ಮ ಗ್ರೋತ್ ಏನಿದೆ ಅದರ ಬಗ್ಗೆ ನಿಮಗೆ ಒಂದು ಮಾತು ಹೇಳ್ತೇನೆ ನಾನು. ನಮ್ಮ 25-26 ನಮ್ಮ ರಫ್ತು ಪ್ರಮಾಣ ಎಷ್ಟಾಗಿದೆ ಅಂತಂದ್ರೆ $863 ಬಿಲಿಯನ್ ನಮ್ದು ರಫ್ತಾಗಿದೆ, ಎಕ್ಸ್ಪೋರ್ಟ್ ಆಗಿದೆ. ದೇ ವಾಂಟ್ ಗುಡ್ ಪ್ರಾಡಕ್ಟ್, ಝೀರೋ ಇಫೆಕ್ಟ್, ಝೀರೋ ಡಿಫೆಕ್ಟ್. ನಾನು ಮೋಹನ್ ಅಳುವಾರನ್ನು ಅದಕ್ಕೂ ಒಂದು ಅಭಿನಯಿಸ್ತೀನಿ, ಈ ಹಚ್ಚು ಹಸಿರುಗಳನ್ನು ಏನು ಮೇಂಟೈನ್ ಮಾಡ್ತಾ ಇದ್ದಾರೆ. ಝೀರೋ ಡಿಫೆಕ್ಟ್, ನಮ್ಮ ಪ್ರಾಡಕ್ಟು ಯಾವುದೇ ರೀತಿಯಾದಂಥ ದೋಷರಹಿತವಾಗಿರಬೇಕು, ಝೀರೋ ಇಫೆಕ್ಟ್. ಎನ್ವೈರನ್ಮೆಂಟದ ಮೇಲೆ ಯಾವುದೂ ಪರಿಣಾಮವನ್ನು ಬೀರಬಾರದು, ಅದನ್ನು ಜಗತ್ತು ಅಪೇಕ್ಷೆ ಪಡ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ರಿನ್ಯೂವೆಬಲ್ ಎನರ್ಜಿ ನಾವು 300 ಗಿಗಾವಾಟ್ ಮಾಡ್ತಾ ಇದ್ದೇವೆ, ಮತ್ತು ಉಳಿದ ಎಲ್ಲ ನಮ್ಮೇನು ಇಂಧನ ಮೂಲಗಳಿದ್ದಾವೆ ಅದಕ್ಕಿಂತ ಭಾಳ ಅದು ನಾವು ಚೀಪಾಗಿ ತಯಾರು ಮಾಡ್ತಾ ಇದ್ದೇವೆ. ಹಾಗಾಗಿ ಜಗತ್ತಿನ ಪ್ರಮುಖ ದೇಶಗಳು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾವೆ ನಮ್ಮ ಜೊತೆಗೆ. ಮತ್ತು ನಮ್ಮ ದೇಶದಲ್ಲಿ ನಮ್ಮ ಮೊಬೈಲು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿ ಭಾಳ ದಿವಸ ಆಯ್ತು. ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂತಹ ಮೊಬೈಲು ಮೊದಲೇನು ಎಕ್ಸ್ಪೋರ್ಟ್ ಆಗ್ತಾ ಇದ್ದು 98.9% ಇವತ್ತು ಭಾರತದಲ್ಲಿ ಅದು ತಯಾರಾಗ್ತದೆ. ವಿ ಆರ್ ನಾಟ್ ಓನ್ಲಿ ಯೂಸಿಂಗ್ ಅವರ್ ಓನ್ ಮೊಬೈಲ್, ವಿ ಆರ್ ಎಕ್ಸ್ಪೋರ್ಟಿಂಗ್ ಇಟ್. ಮೋರ್ ದೆನ್ 40% ಆಫ್ ದಿ ಮೊಬೈಲ್ ಮಾರ್ಕೆಟ್, ವರ್ಲ್ಡ್ ಮೊಬೈಲ್ ಮಾರ್ಕೆಟ್ ಈಸ್ ಇಂಡಿಯಾಸ್ ಮಾರ್ಕೆಟ್. ಈ ಪರಿವರ್ತನೆ ಏನಾಗ್ತಾ ಇದೆ, ಈ ಪರಿವರ್ತನೆ ಸಂದರ್ಭದಲ್ಲಿ ಯಾವಾಗ ದೇಶ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು, ಯಾವಾಗ ದೇಶ ಪರಿವರ್ತನೆಯ ಹಾದಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಮ್ಮ ಯುವ ಪಡೆ ಏನಿದೆ ಆ ಯುವ ಪಡೆ ಅದು ಸ್ವಸ್ಥವಾಗಿರಬೇಕು ಮಾನಸಿಕವಾಗಿ, ದೈಹಿಕವಾಗಿ. ಆ ಕಾರಣಕ್ಕಾಗಿ ಯೋಗ, ಪ್ರಾಣಾಯಾಮ ಇದರ ಜೊತೆಗೆ ಅಗತ್ಯ ಬಿದ್ದಾಗ ಆಸ್ಪತ್ರೆ, ನಮ್ಮ ದೇಶದ ಮತ್ತು ಜಗತ್ತಿನ ಅಗತ್ಯಕ್ಕೆ ತಕ್ಕಂತೆ ಡಾಕ್ಟರ್ಸ್ಗಳನ್ನು ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ನಮ್ಮಲ್ಲಿ ಮೊದಲು 380 ಕಾಲೇಜ್ ಇದ್ದು ಮೆಡಿಕಲ್ ಕಾಲೇಜ್, ಇವತ್ತು 700ಕ್ಕಿಂತ ಹೆಚ್ಚು ಮೆಡಿಕಲ್ ಕಾಲೇಜ್ಗಳನ್ನು ನಾವು ಮಾಡಿದ್ದೇವೆ. 51,000 ಸೀಟ್ಗಳಿದ್ದು ಇವತ್ತು 140,000 ಮೆಡಿಕಲ್ ಸೀಟ್ಗಳು ಲಭ್ಯ ಇದ್ದಾವೆ. ಜಗತ್ತಿನಲ್ಲಿ ಭಾರತೀಯರ ವೈದ್ಯರಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇರ್ತಾ ಇದೆ. ಸೊ ಹಾಗಾಗಿ ನಾವು ಜಗತ್ತಿಗೆ ಡಾಕ್ಟರ್ನ ಕಳಿಸಿಕೊಡುವುದರ ಜೊತೆಗೆ ಭಾರತವನ್ನ ಇವತ್ತು ಒಂದು ನಾವು ಮೆಡಿಕಲ್ ಹಬ್ ಆಗಿ ಮಾಡಬೇಕು. ಆ ದೃಷ್ಟಿಯಿಂದ ನಮ್ಮದು ಕೆಲಸಗಳು ನಡೀತಾ ಇದ್ದಾವೆ. ಭಾರತದ ಪೇಟೆಂಟ್ಗಳು 4,225 ಪೇಟೆಂಟ್ಗಳಿದ್ದು 11 ವರ್ಷದ ಹಿಂದೆ, ಇವತ್ತೆಷ್ಟಾಗಿದೆ, 103,057 ಪೇಟೆಂಟ್ಗಳು ಫೈಲ್ ಆಗಿದ್ದಾವೆ. ಇವತ್ತು 360 ಸ್ಟಾರ್ಟಪ್ಗಳಿದ್ದು ಇವತ್ತು 230,000 ಸ್ಟಾರ್ಟಪ್ಗಳಿದ್ದಾವೆ. ನಾ ಈ ಅಂಕಿ ಸಂಖ್ಯೆಯನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮ್ಮಲ್ಲಿ ಇವತ್ತು ಡಿಫೆನ್ಸ್ನಿಂದ ಹಿಡ್ಕೊಂಡು ಡಿಫೆನ್ಸ್ ಎಕ್ಸ್ಪೋರ್ಟ್ 1,000 times ಜಾಸ್ತಿ ಆಗಿದೆ. ಎಲ್ಲ ಅಂಕಿಅಂಶಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಆದರೆ ಮುಂದಿನ

0: ವರ್ಷ ಬರುವ ವರ್ಷದಲ್ಲಿ ಈಗೇನು ಬೇರೆ ಕಡೆ ಡಿಸೈನ್ ಆದಂತಹ ಮೊಬೈಲ್ಗಳನ್ನು ನಾವು ಇಲ್ಲಿ ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಡಿಸೈನ್ಡ್, ಭಾರತದಲ್ಲಿಯೇ ತಯಾರು ಮಾಡಿ ಜಗತ್ತಿಗೆ ಒಂದು ಒಳ್ಳೆ ಮೊಬೈಲ್ ಅನ್ನ ಮತ್ತು 6G ಅನ್ನ ಏನು ನಾವು ಕೊಡ್ತಾ ಇದ್ದೀವಿ, ಅದು ಭಾರತದ ಟೆಕ್ನಾಲಜಿ ಮೇಲೆ ಆಗ್ತಾ ಇದೆ ಸ್ನೇಹಿತರೆ, ಭಾರತದ ಟೆಕ್ನಾಲಜಿ ಮೇಲೆ ಆಗ್ತಾ ಇದೆ. ದ ವರ್ಲ್ಡ್ ಈಸ್ ಎಕ್ಸೆಪ್ಟಿಂಗ್. ಇತ್ತೀಚೆಗೆ ನೀಸ್ದಲ್ಲಿ ಒಂದು 120 ಸ್ಟಾರ್ಟ್ಅಪ್ಗಳನ್ನು ಆಯ್ಕೆ ಮಾಡಿದ್ದೀವಿ ನಾವು, 120. ಆ 120 ಸ್ಟಾರ್ಟ್ಅಪ್ಗಳನ್ನು ಜಗತ್ತಿನ ನಾಯಕರು ನೋಡಿದರು. ಆ 120 ಬ್ರಿಕ್ಸ್ದಲ್ಲಿ ಮೊನ್ನೆ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ದಲ್ಲಿ ನಾವೇನು ಫೈನಾನ್ಸ್ ಮಾಡಿ ಸ್ಟಾರ್ಟ್ಅಪ್ಗಳನ್ನು ಮಾಡಿದ್ವಿ, ಆ ಸ್ಟಾರ್ಟ್ಅಪ್ಗಳನ್ನು ಎಕ್ಸಿಬಿಷನ್ ಇಟ್ಟಿದ್ವಿ. ನನಗೆ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಬಹಳ ಅಭಿಮಾನ ಆಗ್ತದೆ. ರಷ್ಯಾದ ಅಧ್ಯಕ್ಷರಿಂದ ಹಿಡ್ಕೊಂಡು ಅನೇಕರು ನಮ್ಮ ಕೆಲವು ಯುವಕರು ಮಾಡಿದಂಥ ಸ್ಟಾರ್ಟ್ಅಪ್ ಟೆಕ್ನಾಲಜಿ ನೋಡಿ ಭಗವಾನ್ ಅವರೇ, ಅದರಲ್ಲಿ ಮೆಡಿಕಲ್ ಟೆಕ್ನಾಲಜಿನೂ ಇತ್ತು, ಆ ಮೆಡಿಕಲ್ ಟೆಕ್ನಾಲಜಿಯ ಒಂದು ಸ್ಟಾರ್ಟ್ಅಪ್ಪನ್ನು ನೋಡಿ ವಿಶೇಷವಾಗಿ ಇಂಟ್ರ್ಯಾಕ್ಟ್ ಮಾಡಿದರು ನಮ್ಮ ಮಕ್ಕಳ ಜೊತೆಗೆ. ಅವರು ರಷ್ಯನ್ ಭಾಷೆಯಲ್ಲಿ ಕೇಳಿದರೆ ಇಮಿಡಿಯೇಟ್ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಮಕ್ಕಳು ಉತ್ತರ ಕೊಟ್ಟರು. ನಮ್ಮ ಎದೆ ಆವಾಗ ನಮ್ಮ ಭುಜಾನೂ ಅಗಲಾಯಿತು, ಎದೆನೂ ಭಾಳ ನಾವು ಅಗಲಿಸಿಕೊಂಡು ನಿಂತಿದ್ವಿ. ಯಾಕಂದರೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈ ಎಲ್ಲ ಸ್ಟಾರ್ಟ್ಅಪ್ಗಳಿಗೆ ಏನು ದುಡ್ಡು ಕೊಟ್ಟಿದ್ರು, ಅದ್ಭುತವಾದಂಥ ಒಂದು ಇನೋವೇಷನ್ ಆಗ್ತಾ ಇದೆ ಭಾರತದಲ್ಲಿ, ಅದ್ಭುತವಾದಂಥ ಇನೋವೇಷನ್ ಆಗ್ತಾ ಇದೆ. ಹಾಗಾಗಿ ಇವತ್ತೇ ನಾವು ಇನೋವೇಷನ್ ಮಾಡಿದ್ದೀವಿ, ಅದಕ್ಕಿಂತ ಮೊದಲು ನಾವು ನೀಸ್ನಲ್ಲಿ ಮಾಡಿದ್ವಿ. 10 ದೇಶಗಳಿಂದ ಡಿಮಾಂಡ್ ಬಂದದ್ದು ನಮ್ಮಲ್ಲಿ ಬಂದು ಈ ಸ್ಟಾರ್ಟ್ಅಪ್ ಎಕ್ಸಿಬಿಷನ್ ಮಾಡ್ರಿ ಅಂತ. ಈ ವಿಷಯಗಳನ್ನು ನಾನು ಪೊಲಿಟಿಕಲ್ ರೀಸನ್ಗೆ ಹೇಳ್ತಾ ಇಲ್ಲ, ದಕ್ಷಿಣ ಕನ್ನಡದ ಮಕ್ಕಳಿಗೆ, ದಕ್ಷಿಣ ಕನ್ನಡದ ಯುವಕರಿಗೆ. ಆ ಒಂದು ಸ್ಟಾರ್ಟ್ಅಪ್ನಲ್ಲಿ ಟೈರ್ 2 ಸಿಟಿಗಳು ಇದ್ದಾವೆ, ಅದನ್ನು ದೊಡ್ಡ ಸಂಖ್ಯೆಯಲ್ಲಿ ಮಾಡಿದರೆ ಮುಂದಿನ ವರ್ಷ ನಾವು ಬೇರೆ ದೇಶದಲ್ಲಿ ಏನೇ ಸ್ಟಾರ್ಟ್ಅಪ್ ಎಕ್ಸಿಬಿಷನ್ ಮಾಡ್ತೀವಿ, ಅದರಲ್ಲಿ ದಕ್ಷಿಣದ ಕನ್ನಡದ ಕೆಲವು ಸ್ಟಾರ್ಟ್ಅಪ್ಗಳು ಇರಬೇಕು ಅನ್ನುವಂಥದ್ದು ಅಪೇಕ್ಷೆ ನಮ್ಮದಿದೆ. ಆ ರೀತಿಯ ಇನ್ಸ್ಟಿಟ್ಯೂಟ್ ನಮ್ಮದು ತಯಾರಾಗಬೇಕು. ಹಾಗಾಗಿ ಇವತ್ತು UPI ಇರ್ಬೋದು ಜಗತ್ತಿನಲ್ಲಿ ಸ್ವೀಕಾರ ಆಗ್ತಾ ಇದೆ, ಹಾಗೂ ಇದರ ಜೊತೆಗೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ದಲ್ಲಿ ನಾವು 81 ಸ್ಥಾನದಿಂದ 38 ಸ್ಥಾನಕ್ಕೆ ಬಂದಿದ್ದೇವೆ. ಯಾವಾಗ 2020-21 ಅದಾದ್ಮೇಲೆ ಇಂಡೆಕ್ಸ್ ಇನ್ನೂ ಮಾಡಿಲ್ಲ, ಮಾಡಿದರೆ ಇನ್ನೂ ನಾವು ನಮ್ಮ ರ್ಯಾಂಕಿಂಗ್ ಇಂಪ್ರೂವ್ ಆಗ್ತದೆ. ಹಾಗಾಗಿ ಇವತ್ತು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್, ಇದರ ಪರಿಣಾಮವಾಗಿ ಜಗತ್ತಿನ ಅತ್ಯಂತ ಒಳ್ಳೆ ಜರ್ನಲ್ಗಳು ನಮಗೆ ಲಭ್ಯ ಇದ್ದಾವೆ. ಮೊದಲು ಲಭ್ಯ ಇರಲಿಲ್ಲ, 13,000 ಜರ್ನಲ್ಗಳು ಲಭ್ಯ ಇದ್ದಾವೆ. ಸೈನ್ಸ್, ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಮ್ಯಾಚ್ದಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಮತ್ತು ಅದರ ಜೊತೆಗೆ ಅವುಗಳನ್ನು ತೆಗೆದುಕೊಂಡವರಿಗೆ ಪ್ರೋತ್ಸಾಹ, ಇದು ಎಲ್ಲದರ ಪರಿಣಾಮ ಭಾರತದಲ್ಲಿ ಇವತ್ತು ಒಂದು ಬಹಳ ದೊಡ್ಡದಾದಂತಹ ಒಂದು ಪರಿಣಾಮಕಾರಿ ಪರಿವರ್ತನೆ ಆಗ್ತಾ ಇದೆ. ಆ ಪರಿವರ್ತನೆಯಲ್ಲಿ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ. ನಾನು ಒಂದು ಉದಾಹರಣೆ ಹೇಳಿ ನಾನು ಮಾತು ನಿಲ್ಲಿಸ್ತೇನೆ ಸ್ನೇಹಿತರೆ. ನಾನು ಇತ್ತೀಚೆಗೆ ಒಂದು ಬಹಳ ಅಡ್ವಾನ್ಸ್ಡ್ ಕಂಟ್ರಿಗೆ ಹೋಗಿ, ಅಲ್ಲಿ ನಮ್ಮದೊಂದು ಎನರ್ಜಿ ಸಮಿಟ್ ಇತ್ತು. ಆ ಎನರ್ಜಿ ಸಮಿಟ್ನಲ್ಲಿ ಅನೇಕ ಬೈಲ್ಯಾಟ್ರಲ್ ಮೀಟಿಂಗ್ಗಳು ಆದ ನಂತರ ಅದೇ ಊರಿನ ಒಬ್ಬ ವ್ಯಕ್ತಿ, ಅದೇ ಊರಿನ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ನನ್ನ ಜೊತೆಗೆ ಬಂದರು. ನಂದು 16-17 ಫ್ಲೋರ್ದಲ್ಲಿ ರೂಮ್ ಇತ್ತು, ಆ ರೂಮ್ದಲ್ಲಿ ಬಂದರು. ಆ ರೂಮ್ದಲ್ಲಿ ಬಂದ ತಕ್ಷಣ ನಾನು ಅಂದ್ಕೊಂಡಿದ್ದೆ ನನ್ನ ಜೊತೆಗೆ ಮಾತನಾಡಿ ಹೋಗ್ತಾರೆ ಅಂತ. ನೆಕ್ಸ್ಟ್ ಅವರು ಅದೇ ಎದುರಿಗಿನ ರೂಮ್ನಲ್ಲಿ ಒಳಗೆ ಹೋದರು. ನಾನು ಕೇಳಿದೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಮ್ಮದು ಸೆಷನ್ ಕಂಟಿನ್ಯೂ ಇತ್ತು. ನನ್ನ ಭಾಷಣ ಮುಗಿದ್ಮೇಲೆ ನಾನು ಕೇಳಿದೆ, ನೀವು ಇದೇ ಊರಿನವ್ರು ಅಂತೀರಿ, ನಿಮ್ಮ ಮನೆ ಭಾಳ ದೂರ ಇದೆ ಅಂತ, ಈ ಹೋಟೆಲ್ನಲ್ಲಿ ಹಾಕಿದ್ದೀರಿ ನೀವು ಅಂತ. ನಾನು ಹೇಳಿದೆ ಇಲ್ಲೇ ಪಕ್ಕದಲ್ಲೇ ಇದೆ ನಮ್ಮ ಮನೆ ಅಂತಂದ್ರು, ಭಾಳ ಸಮೀಪದಲ್ಲಿ 2 ಕಿಲೋಮೀಟರ್ದಲ್ಲಿ. ಮತ್ತೆ ಇಲ್ಲೇ ಹಾಕಿದ್ದೀರಿ ಅಂತ ಕೇಳಿದೆ. ನಮ್ಮ ಮನೆ ಹೀಟರ್ ಅಂದರೆ ಆ ಟೈಮ್ದಲ್ಲಿ ಚಳಿಗಾಲ ಇತ್ತು, ಹಾಳಾಗಿದೆ. ನಾನು ಹೇಳಿದೆ ರಿಪೇರಿ ಮಾಡಿಸ್ಬೇಕಿಲ್ಲ ಅಂತ. ಅವ ಏನು ಹೇಳಿದ ಗೊತ್ತಾನ, ಆತ ಹೇಳಿದ್ದು ರಿಪೇರಿ ಮಾಡುವ ಮೆಕ್ಯಾನಿಕ್ಗೆ ಕರೆದಿನಿ, 8 ವಾರದ ಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟಾರ ಅಂತ. ಮೀನ್ಸ್ ದೇರ್ ಆರ್ ನೋ ಪೀಪಲ್ ಟು ವರ್ಕ್, ವಿ ಹ್ಯಾವ್ ಗಾಟ್ ಫ್ಯಾಂಟಾಸ್ಟಿಕ್ ಅಪರ್ಚುನಿಟಿ. ಅದಕ್ಕೆ ವಿ ವಾಂಟ್, ನಾವು ಅದಕ್ಕೆ ಸ್ಟಾರ್ಟ್ಅಪ್ಗೆ ಪ್ರಮೋಟ್ ಮಾಡಿದ್ದೇವೆ, ಮ್ಯಾನುಫ್ಯಾಕ್ಚರಿಂಗ್ ಹಬ್ಗೆ ಪ್ರಮೋಟ್ ಮಾಡಿದ್ದೀವಿ. ನಮ್ಮ ದೇಶದಲ್ಲಿ ಮೊಬೈಲು, ಅದರ ಜೊತೆಗೆ ನಮ್ಮ ದೇಶದಲ್ಲಿ ಇಲೆಕ್ಟ್ರಾನಿಕ್ಸು, ಈ ರೀತಿಯ ಅನೇಕ ರೀತಿಯಾದಂಥ ಉತ್ಪಾದನೆಗಳು ಇವತ್ತು ಜಾಸ್ತಿ ಆಗಿದ್ದಾವೆ. ಇದರ ಸಂಬಂಧಿಸಿದಂತೆ ನಾವು ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನಮ್ಮ ಮಕ್ಕಳಿಗೆ ಹೊಸ ರೀತಿಯ ಯೋಚನೆ ಮಾಡುವುದನ್ನು ಕಲಿಸಬೇಕು. ಮೆಡಿಕಲ್ ಎಜುಕೇಷನ್ದಲ್ಲಿ ಹೊಸ ಏನು ಮಾಡ್ಬೋದು, ಸ್ಟಾರ್ಟ್ಅಪ್ಗಳನ್ನು ಏನು ಮಾಡ್ಬೋದು, ಯಾವ ರೀತಿ ಜಗತ್ತು ನಮ್ಮನ್ನು ಹೊಸ ರೀತಿಯಲ್ಲಿ ಸ್ವೀಕಾರ ಮಾಡ್ಬೋದು, ಇದನ್ನು ನಾವು ಯೋಚನೆ ಮಾಡಿ ಮುಂಬರುವಂತಹ ದಿವಸಗಳಲ್ಲಿ. ಅದೇ ಕಾರಣಕ್ಕಾಗಿ ಸಿನ್ಸ್ ವರ್ಲ್ಡ್ ನೀಡ್ಸ್, ಜಗತ್ತಿನ ಅನೇಕ ಪ್ರಮುಖ ದೇಶಗಳು ಭಾರತದಲ್ಲಿ ಬಂದು ಇವತ್ತು ಬೆಂಗಳೂರಿನಲ್ಲಿರ್ಬೋದು, ಮದ್ರಾಸ್ನಲ್ಲಿರ್ಬೋದು, ದೆಲ್ಲಿಯಲ್ಲಿರ್ಬೋದು, ಬಂದು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಆಯುರ್ವೇದದಲ್ಲಿ ಬಹಳ ಒಂದು ಪರಿಣಾಮಕಾರಿಯಾದಂತಹ ಪರಿವರ್ತನೆ ಬರ್ತದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯುಷ್ ಅದನ್ನು ನಾವು ಮಾಡಿದ್ದೇವೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುಷ್ ಅದನ್ನು ಮಾಡಿದ್ದೇವೆ. ಹಾಗಾಗಿ ನಾನು ಹೇಳೋದಿಷ್ಟೇ, ವಿ ಹ್ಯಾವ್ ಗಾಟ್ ಹ್ಯೂಜ್ ಸ್ಕೋಪ್. ಆ ಹ್ಯೂಜ್ ಸ್ಕೋಪ್ಗಳನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ನಾವು ಸಂಶೋಧನಾ ಕ್ಷೇತ್ರದಲ್ಲಿ ಹೋಗಬೇಕಾಗಿದೆ. ಹಾಗಾಗಿ ನಾವು ಕೇವಲ ಭಾಷಣವನ್ನು ಮಾಡ್ತಾ ಇಲ್ಲ, 10-11 ವರ್ಷದಿಂದ 60,000 ಕೋಟಿ ರೂಪಾಯಿ ಇದ್ದಂಥ ಸಂಶೋಧನಾ ಕ್ಷೇತ್ರದ ಬಜೆಟ್ ಇವತ್ತು 2.5 ಲಕ್ಷ ಕೋಟಿ ರೂಪಾಯಿ ನಾವು ಮಾಡಿದ್ದೇವೆ. 2.5 ಲಕ್ಷ ಕ್ರೋರ್ ವಿ ಆರ್ ಸ್ಪೆಂಡಿಂಗ್ ಫಾರ್ ದಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಈ ರೀತಿ ವೈದ್ಯಕೀಯ ಕಾಲೇಜಿಗೂ PG ಸಂಖ್ಯೆ ಜಾಸ್ತಿಯಾಗಿದೆ, ನಮ್ಮ ಯೂನಿವರ್ಸಿಟಿಗಳ ಸಂಖ್ಯೆ ಜಾಸ್ತಿಯಾಗಿದೆ. ಇದರ ಎಲ್ಲರ ಪರಿಣಾಮ ಬಹಳ ದೊಡ್ಡದಾದಂತಹ ಒಂದು ಅವಕಾಶ ಬರುವಂತಹ ದಿವಸದಲ್ಲಿದೆ. ಅದಕ್ಕೆ ತಕ್ಕಂತೆ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅನ್ನು ಬೆಳೆಸಬೇಕು. ನಾನು ನಿಮಗೆ ಒತ್ತೊಂದು ಮಾತು ಹೇಳ್ತೇನೆ, 21ನೇ ಶತಮಾನ ಅದು ಭಾರತದ ಶತಮಾನ, 19ನೇ ಶತಮಾನ ಇಂಗ್ಲೆಂಡಿನ ಶತಮಾನ ಆಗಿತ್ತು, 20ನೇ ಶತಮಾನ ಅಮೆರಿಕದ ಶತಮಾನ ಆಗಿತ್ತು, 21ನೇ ಶತಮಾನ ಅದು ಭಾರತದ ಶತಮಾನ. 2047ಕ್ಕೆ ಭಾರತ ವಿಕಸಿತ ಆಗೇ ಆಗ್ತದೆ. ಅದಕ್ಕೆ ತಕ್ಕಂತೆ ನಮ್ಮ ಎಜುಕೇಷನ್ ಸಿಸ್ಟಮ್, ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ನಮ್ಮ ರಿಸರ್ಚ್, ನಮ್ಮ ಸ್ಟಾರ್ಟ್ಅಪ್, ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಆ ದಿಕ್ಕಿನಲ್ಲಿ ಅವ್ರನ್ನ ಬೆಳೆಸುವಂತಹ ಕೆಲಸಕ್ಕೆ ನಾವೆಲ್ಲರೂ ಕೈ ಹಾಕಬೇಕು ಅನ್ನುವಂತಹ ವಿನಂತಿಯೊಂದಿಗೆ ತಮಗೆ ಶುಭಾಶಯ, ಒಳ್ಳೆಯದಾಗಲಿ, ನಮಸ್ಕಾರ.
1: ಇದುವರೆಗೆ ಕನ್ನಡ ಕಾರ್ಯಕ್ರಮದಲ್ಲಿ ಮೂಡಬಿದ್ರಿಯಲ್ಲಿ ಲೋಕಾರ್ಪಣೆಗೊಂಡ ಆಳ್ವಾಸ್ ಮೆಡಿಕಲ್ ಕಾಲೇಜು ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಮಾತುಗಳನ್ನು ಕೇಳಿದ್ದೀರಿ. ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಇದೀಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ 28ನೇ ವರ್ಷದ ಭಜನಾ ಕಮ್ಮಟ ಉದ್ಘಾಟನಾ ಸಮಾರಂಭದ ದಿನ ಶ್ರೀ ವೆಂಕಟರಮಣ ಭಜನಾ ಮಂಡಳಿ ಕಾರ್ಕಳ ಇವರಿಂದ ನಡೆದಂತಹ ಆಯ್ದ ಭಜನೆಗಳನ್ನು

ಇದುವರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಇದರ 28ನೇ ವರ್ಷದ ಭಜನಾ ಕಮ್ಮಟದಲ್ಲಿ ಶ್ರೀ ವೆಂಕಟರಮಣ ಭಜನಾ ಮಂಡಳಿ ಕಾರ್ಕಳ ಇವರಿಂದ ನಡೆದಂತಹ ಆಯ್ದ ಭಜನೆಗಳನ್ನು ಕೇಳಿದ್ದೀರಿ. ಮುಂದೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ದಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ, ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ. ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್.

ಸವಿಗಾನ, ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕ್ಲಿಕ್ ಏನಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಮೆಟ್ಟಿಲು ಕೇಳುವುದಿಲ್ಲರು ರೇಡಿಯೋ ನಿನಾದ 90.4 FM.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
0: ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.